ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 29ನೇ ದಿನ ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 20ನೇ ತಾರೀಕು ಗುರುವಾರ. ಈಗ ಸಮಯ 5:58:37. ಗುರುವಾರದ ಈ ಬೆಳಗ್ಗೆ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಅಕ್ಷಯ. ಈ ಗುರುವಾರವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಡಿ ವಿ ಜಿ ಹೇಳ್ತಾರೆ, ಜೀವನವು ಹಳೆದಾದರೂ ಕೂಡ ಅದು ಹಳಸದಂತೆ ಕಾಪಾಡಿಕೊಂಡು ಬರಬೇಕು, ಅದು ಚಿರನೂತನವಾಗಿರಬೇಕು ಅಂತ. ಇನ್ನು ಈ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಜನೆ ಕಾರ್ಯಕ್ರಮ. 6:50 ಕನ್ನಡ ರತ್ನ ಭಂಡಾರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಏಳು ಗಂಟೆ ಐದು ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕಾರ್ಯಕ್ರಮ. ಏಳು ಗಂಟೆ 30 ನಿಮಿಷಕ್ಕೆ BWF ವರ್ಲ್ಡ್ ಚಾಂಪಿಯನ್ಶಿಪ್ ನ ಹೈಲೈಟ್ಸ್ ಅನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 7:40 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ. 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಎಂಟು ಗಂಟೆ 30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ವಿಷಯ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳ ಕುರಿತು ಮಾಹಿತಿ. 8:45 ಹಲೋ ಕರ್ನಾಟಕ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ. 10:00 ಸರಿಯಾಗಿ ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳಲಿದ್ದೀರಿ.
1: 90 ವರ್ಷದ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
3: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
4: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
5: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ. ಸಮಯ ಆಯಿತು 6:19. ಈ ಗುರುವಾರದ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ.

ಶುಭ ಮುಂಜಾನೆ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:11:57. ಈ ಗುರುವಾರವನ್ನ ಭಕ್ತಿಪೂರ್ವಕವಾಗಿ ಪ್ರಾರಂಭ ಮಾಡುವಂತಹ ಸಮಯ ನಾವಿದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಾದಾರ್ಚನೆ ಮೂಲಕ ಈ ಬೆಳಗ್ಗೆಗೊಂದು ಭಕ್ತಿಪೂರ್ವಕ ಪ್ರಾರಂಭವನ್ನ ನೀಡುವಂತಹ ಸಮಯ. ಬಸವಣ್ಣನವರು ಅವರ ವಚನಗಳಲ್ಲಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿಯುವನಯ್ಯ ಅಂತ. ಅಂದರೆ ಮನುಷ್ಯನ ಮಾತು ಮತ್ತು ಕೃತಿ ಹೇಗಿರಬೇಕು ಅಂತ ಈ ವಚನ ಹೇಳುತ್ತೆ. ಆಡುವ ಮಾತು ಮುತ್ತಿನ ಹಾರದಂತೆ ಸುಂದರವಾಗಿ, ಮಾಣಿಕ್ಯದಂತೆ ತೇಜಸ್ವಿಯಾಗಿ, ಸ್ಫಟಿಕದಂತೆ ನಿರ್ಮಲವಾಗಿ, ಹಾಗೆ ಪಾರದರ್ಶಕವಾಗಿರಬೇಕು. ನಮ್ಮ ಮಾತನ್ನ ಸ್ವತಃ ಭಗವಂತನೇ ಮೆಚ್ಚಿ ಸಮ್ಮತಿಸಬೇಕು. ಕೇವಲ ಒಳ್ಳೆಯ ಮಾತುಗಳನ್ನು ಆಡಿದ್ರೆ ಸಾಲದಲ್ಲ, ಆಡಿದ ಮಾತಿನಂತೆ ನಡೆದುಕೊಳ್ಳದೇ ಇದ್ರೆ ಕೂಡಲ ಸಂಗಮ ದೇವ ಎಂದಿಗೂ ಒಲಿಯೋದಿಲ್ಲ ಅಂತ ಹೇಳ್ತಾರೆ.

ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಗೀತೆಯೊಂದಿಗೆ ಇವತ್ತಿನ ಗುರುವಾರವನ್ನು ಪ್ರಾರಂಭ ಮಾಡಿದ್ವಿ. ನಾದರ್ಶನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದರ್ಶನೆಯಲ್ಲಿ ವಚನಗಳನ್ನ ಕೇಳ್ತಾ ಹಾಗೆ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಬಸವಣ್ಣ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಶ್ರೋತೃವೆಂಬುದು ನಾದ ಬಿಂದುಕಳೆ, ಇಂತಿವೆಲ್ಲವೂ ಕೂಡಲ ಸಂಗಮ ದೇವನ ಅರಿವಿನ ಕುರುಹು ನೋಡಯ್ಯ ಅಂತ. ಅಂದ್ರೆ ನಾವು ಆಡುವ ಮಾತು ಸಾಮಾನ್ಯವಾದದ್ದಲ್ಲ, ಅದು ಅಂತರಂಗದ ಬೆಳಕನ್ನು ಹೊರಸೂಸುವ ಜ್ಯೋತಿರ್ಲಿಂಗದಂತೆ ಪವಿತ್ರವಾದದ್ದು. ಧ್ವನಿಯು ಪರತತ್ವದ ಸಂಕೇತ ಹಾಗೂ ಕೇಳಿಸಿಕೊಳ್ಳುವ ಶಕ್ತಿಯ ಆಧ್ಯಾತ್ಮದ ಅರಿವಿನ ಭಾಗ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮಾತಿನ ಪಾವಿತ್ರ್ಯತೆಯನ್ನು ಅರಿತು ಜಾಗರೂಕತೆಯಿಂದ ಸತ್ಯವಾದ ಹಾಗೂ ಶುದ್ಧವಾದ ಮಾತುಗಳನ್ನು ಅಷ್ಟೇ ಆಡಬೇಕು ಅಂತ ಬಸವಣ್ಣನವರು ಹೇಳ್ತಾರೆ.

ನಾದಾರ್ಚನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಾದಾರ್ಚನೆಯಲ್ಲಿ ಗುರು ರಾಘವೇಂದ್ರರ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಶುದ್ಧ ಶಿವಾಚಾರವೇ ಮುಕ್ತಿ, ಕೂಡಲ ಸಂಗಮ ದೇವನೊಲಿದ ಭಕ್ತಂಗೆ ಬೇರೆ ಮುಕ್ತಿ ಉಂಟೆ. ಅಂದರೆ ಒಳ್ಳೆಯ ನಡತೆ ಮತ್ತು ಸದಾಚಾರ ಇದ್ರೆ ಅದೇ ಸ್ವರ್ಗ ಇದ್ದ ಹಾಗೆ, ಕೆಟ್ಟ ನಡತೆ ಮತ್ತು ದುಷ್ಟ ಆಲೋಚನೆಗಳೇ ನರಕ ಅಂತ ಹೇಳ್ತಾರೆ. ಒಳ್ಳೆಯ ಗುಣಗಳಿಂದ ಬದುಕುವುದೇ ನಿಜವಾದ ಮುಕ್ತಿ ಅಂತ ಬಸವಣ್ಣನವರು ಹೇಳ್ತಾರೆ.

ಗುರುವಾರದ ಈ ಬೆಳಗ್ಗೆಯನ್ನು ಗುರುರಾಯರ ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳ್ತಾರೆ ಬಸವಣ್ಣನವರು. ಅಂದರೆ ಕದಿಬಾರದು, ಜೀವಹಿಂಸೆಯನ್ನು ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕೋಪಗೊಳ್ಳಬಾರ್ದು, ಇತರರನ್ನು ಕಂಡು ಅಸಹ್ಯ ಪಡಬಾರ್ದು ಅಥವಾ ದ್ವೇಷ ಮಾಡಬಾರ್ದು, ತನ್ನನ್ನು ತಾನು ಹೊಗಳ್ಕೊಳ್ಬಾರ್ದು ಅಥವಾ ಎದುರಿಗೆ ಇರುವವರನ್ನು ನಿಂದಿಸಬಾರ್ದು. ಇವುಗಳನ್ನು ಪಾಲಿಸೋದೇ ಮನಸ್ಸಿನ ಹಾಗೂ ಬಾಹ್ಯ ವರ್ತನೆಯ ಶುದ್ಧತೆ ಅಂತ. ಇಂತಹ ಸದಾಚಾರವೇ ಭಗವಂತ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವಂತಹ ನಿಜವಾದ ಮಾರ್ಗ ಅಂತ ಹೇಳ್ತಾರೆ ಬಸವಣ್ಣನವರು.

ಈ ಒಂದು ಭಕ್ತಿಗೀತೆಯೊಂದಿಗೆ ಈ ಹೊತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾದಾರ್ಚನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಕೇಳ್ತಾನೇ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು.

0: ಸಮಯಾಗಿದೆ 6:50. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನಭಂಡಾರ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ. ಶೋಷಣೆ ವಿರುದ್ಧ ದನಿ ಎತ್ತಿದವರು, ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು. ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು, ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
2: ಹೊಸಬರಿಗೇನು ತೊಂದರೆ ಇರುತ್ತೆ, ಪತ್ರಿಕಾಲಯದಿಂದ ವಾಪಸ್ ಬರೋದು ಅದೆಲ್ಲ ಅದೆಲ್ಲ ನಂಗೆ ಆಗ್ಲೇ ಇಲ್ಲ. ಒಂಥರ ಹೆಸರು ಒಂದ್ ಸ್ವಲ್ಪ ಆಗ್ಲೇ ಬಳಕೆಗೆ ಬಂದಾಗ ಆಯ್ತು. ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದ್ರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗ್ಲಿ ಕಥೆಗಳನ್ನಾಗ್ಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು. ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗ್ಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತೆ ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲಾ ಸೆಕ್ಷನ್ಗಳದ್ದು ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನನ್ನ ಅದೃಷ್ಟ ಅಂತಲೇ ಹೇಳಬೇಕು.

0: ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು, ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕು ಅದು ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟಾಗಿ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು ಈ ರೀತಿ ಅಭ್ಯಾಸ ಆಯ್ತು. ತುಂಬಾ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬಾ ಸ್ವಾತಂತ್ರ್ಯ ಅಂದ್ಬಿಟ್ಟು ನಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡ್ಬೋದು, ನಮ್ಗೆ ನಾ ಸ್ವಾತಂತ್ರ್ಯ ಇಲ್ವಾ? ಆದ್ರೆ ಏನಾದ್ರು ಒಂದು ಗುರಿ ಇರಬೇಕು ಜೀವನದಲ್ಲಿ. ಇನ್ನೊಂದೇನು ಅಂದ್ರೆ ನಾ ಹೇಳೋದು, ಉದ್ಯೋಗಸ್ಥ ಮಹಿಳೆ ಅಂತಂದ್ರೆ ಅದರಿಂದ ಬರೀ ಹಣ ಬರುತ್ತೆ ಅಂತ ತಿಳ್ಕೊಳ್ಳದೆ ತಪ್ಪು. ಹಣ ಅಲ್ಲ, ತುಂಬಾ ಅನುಭವ ಬರುತ್ತೆ. ಎಷ್ಟೇ ಬುದ್ಧಿವಂತ ಆದ್ರೂ ಕೂಡ ಮನೆಯಲ್ಲಿ ಇರೋ ಒಂದು ಒಬ್ಬರ ಹೆಂಗಸರಿಗೆ ಏನೇ ಪೇಪರ್ ಓದ್ಲಿ ಏನೇ ಟಿವಿ ನೋಡ್ಲಿ ಅದು ಬರೋ ಅನುಭವಕ್ಕಿಂತ 10 ಜನ ಕೂಡಿ ಮಾಡಿದಾಗ ಕೆಲಸಗಳು ಒಬ್ಬ ಮನುಷ್ಯನಿಗೆ ಅನುಭವ ಜಾಸ್ತಿ ಆಗೇ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಕತ್ತಿನೋ ಒಂದು ಚಾಕುನೋ ಇಟ್ಕೊಂಡಿರ್ತೀವಿ ನಾವು, ಅದನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಮಾತ್ರನೇ ಅದು ಚೂಪಾಗಿರೋದು. ಅದನ್ನ ತೆಗೆದು ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದ್ 4 ದಿವಸಕ್ಕೆ ಅದನ್ನ ಉಪಯೋಗಿಸಕ್ಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರ್ತೇ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನೂ ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೇನೆ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲಾ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರು ಮಾಡಿ ಗುರಿ ಮುಟ್ಟೋದಲ್ಲ, ಯಾವ್ದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
1: ಬರಹಗಾರ್ತಿ ಎಚ್ ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಸಮಯ ಆಗಿದೆ 6:54:33. 6:55 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸಂಚಿಕೆಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಎಫ್ಎಂ ರೇನ್ಬೋ 101.
1: ಸಮಯ ಇನ್ನೇನು 7:05 ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಈಗ ವಾರ್ತೆಗಳ ವಿವರ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಗರಾಭಿವೃದ್ಧಿ ಇಲಾಖೆಯು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಾಗಿ ಮೇಲ್ದರ್ಜೆಗೇರಿಸಿರುವುದರಿಂದ 10 ಜಿಲ್ಲೆಗಳ ಹಾಗೂ 14 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕ್ಷೇತ್ರಗಳನ್ನು ಮರು ವಿಂಗಡಿಸಲಾಗಿದೆ. ಪ್ರಸ್ತುತ 31 ಜಿಲ್ಲಾ ಪಂಚಾಯಿತಿ ಮತ್ತು 239 ತಾಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಗಡಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಪರವಾಗಿ ಉತ್ತರಿಸಿದ ಅವರು, ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಈ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈಗಾಗಲೇ ಸರಾಸರಿ ತಿಂಗಳಿಗೆ 300 ಎಂಜಿಯೋಗ್ರಾಫಿ ಹಾಗೂ 160 ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 250 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 189.65 ಕೋಟಿ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000 ರೂಪಾಯಿಗಳಿಂದ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶಿಸಲಾಗಿದೆ ಎಂದು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಇದರಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಅದನ್ನು 1,20,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಬಹುಕಾಲದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಸಂಯೋಜನೆ ಮೊಬೈಲ್ ಆಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1-35 ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಾಕಿ ಉಳಿದ ವಿತರಣಾ ಕಾಲುವೆ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಬಿಡ್ಡದಾರರು ಭಾಗವಹಿಸದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಅನುದಾನದ ಲಭ್ಯತೆಯನುಸಾರ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2027 ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ಉದ್ದೇಶಿತ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು 2012 8,323.50 ಕೋಟಿ ಮೂಲ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ನಂತರ 2023 ಜನವರಿಯಲ್ಲಿ 23,251.66 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಗೆ ಅನುಮೋದನೆ ದೊರೆತಿದ್ದು ಯೋಜನೆಯನ್ನು 2 ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ವಿವಿಧ ಕಾರಣಗಳಿಂದ ಯೋಜನೆಯಲ್ಲಿ ವಿಳಂಬ ಉಂಟಾಗಿತ್ತು. ಪ್ರಸ್ತುತ ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಲಾಗುತ್ತಿದೆ. ಎಲ್ಲಾ ತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನು 2027 ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲ ಮತ್ತು ಬೆಳೆಹಾನಿ ಪರಿಸ್ಥಿತಿ ಕುರಿತು ವಿವರಿಸಿದರು. ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿಗೆ ಅಂತಿಮ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನ ಆಚರಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿಗಾಗಿ ಶ್ರಮಿಸಿದ ಮಹನೀಯರಿಗೆ ಈ ದಿನದಂದು ರಾಜೀವ್ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಶತಮಾನಗಳಿಂದ ಬೆಳಕಿಗಾಗಿ ಹಾತೊರೆಯುತ್ತಿದ್ದ ಹಿಂದುಳಿದವರ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದವರು ದೇವರಾಜ್ ಅರಸು ಅವರು. ಹಿಂದುಳಿದವರು ತಳ ಸಮುದಾಯಗಳ ಜನರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಭಾವಚಿತ್ರ ಮೆರವಣಿಗೆ, ವಿಶೇಷ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲಾಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಯುವ ಮಿಷನ್ನಡಿ ಜಿಲ್ಲೆಯಿಂದ 22,000 ಹೆಚ್ಚು ಭಾರತ್ ಜೋಡೋ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದ್ದರ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಸಂತಸದ ಸಂಗತಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲೆಯ ಸಂಭವನೀಯ ಭೂಕುಸಿತ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಕಾಮಗಾರಿಗಳನ್ನು ಕೈಗೊಳ್ಳಲು ಈಗಾಗಲೇ ಅನುಮೋದನೆ ನೀಡಲಾಗಿದ್ದು ಎಲ್ಲಾ ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. 80 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 7:13. ಇದು ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳುವಂತಹ ಸಮಯ. ಭಾವಗೀತೆಗಳ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸುಂದರ ಬೆಳಗನ್ನ ಸುಂದರವಾದಂತಹ ಭಾವಗೀತೆಗಳೊಂದಿಗೆ ಪ್ರಾರಂಭ ಮಾಡೋಣ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆಯ ಈ ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ರಿ. ನೀವು ಕೇಳಿದಂತಹ ಭಾವಗೀತೆ ಆಗಿತ್ತು ಕುವೆಂಪು ಅವರ ರಚನೆಯ ಭಾವಗೀತೆ ನಾನೇ ವೀಣೆ ನೀನೆ ತಂತಿ ಅಂತ ಹಾಡಿದ್ದು ರತ್ನಮಾಲಾ ಪ್ರಕಾಶ್ ಅವರು. ಈಗ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ ಕುವೆಂಪು ಅವರ ರಚನೆಯ ಭಾವಗೀತೆ.

0: ಈ ಒಂದು ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಭಾವಸ್ಪಂದನ ಮತ್ತೆ ಮುಂದುವರಿಯುತ್ತೆ 7:40. ಸದ್ಯಕ್ಕೆ 7:30 ಇದೆ. ಇನ್ನು ಮುಂದೆ BWF ವರ್ಲ್ಡ್ ಚಾಂಪಿಯನ್ಶಿಪ್ನ ಹೈಲೈಟ್ಸನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಭಾವಸ್ಪಂದನವನ್ನ ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ಅರ್ಜುನ ಉಡುಪ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ, ಕುವೆಂಪು ಅವರ ರಚನೆ ಇದೆ.

0: ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು. ಸಮಯ ಆಯಿತು 8:30. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ವಿಷಯ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳ ಕುರಿತು ಮಾಹಿತಿ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಶ್ರೋತೃಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 3 ವಾರಗಳಲ್ಲಿ ನಾವು ಭಾರತದ ಅದ್ಭುತ ಸೂಪರ್ ಕಂಪ್ಯೂಟಿಂಗ್ ಪಯಣವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೇನು, ಭಾರತವು ಹೇಗೆ ಸ್ವದೇಶಿ ಕಂಪ್ಯೂಟರ್ ಗಳನ್ನ ನಿರ್ಮಿಸಿತು ಮತ್ತು ಈ ತಂತ್ರಜ್ಞಾನಗಳು ಉತ್ತಮ ಹವಾಮಾನ ಮುನ್ಸೂಚನೆ, ಆರೋಗ್ಯ ಸೇವೆ, ಕೃತಕ ಬುದ್ಧಿಮತ್ತೆ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಈ ತಂತ್ರಜ್ಞಾನಗಳ ಮುಂದಿನ ಪೀಳಿಗೆಯನ್ನ ಯಾರು ನಿರ್ಮಿಸಲಿದ್ದಾರೆ? ನಮ್ಮ ಶ್ರೋತೃಗಳಲ್ಲಿ ಒಬ್ರು ಅಥವಾ ಅವರ ಮಕ್ಕಳಲ್ಲಿ ಒಬ್ರು ಅಥವಾ ಈ ಅದ್ಭುತ ಪಯಣದ ಭಾಗವಾಗಬಹುದೇ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಿಕಾ ಅವರೇ.
4: ನಮಸ್ಕಾರ ಮೇಡಮ್.
3: ಕಳೆದ 3 ವಾರಗಳಿಂದ ನಾವು ಸೂಪರ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾ ಬರ್ತಾ ಇದ್ದೀವಿ. ಭಾರತದ ಸೂಪರ್ ಕಂಪ್ಯೂಟಿಂಗ್ ಈ ಸ್ಪೆಷಾಲಿಟಿ ಏನು?
4: ಭಾರತ ಕೇವಲ ಸೂಪರ್ ಕಂಪ್ಯೂಟರ್ ಗಳನ್ನು ಬಳಸುತ್ತಿಲ್ಲ, ಭಾರತ ಏಕಕಾಲದಲ್ಲಿ ಸರ್ವರ್ಗಳನ್ನು, ನೆಟ್ವರ್ಕಿಂಗ್ ತಂತ್ರಾಂಶ ಅಂದರೆ ಸಾಫ್ಟ್ವೇರ್, ಪ್ರೊಸೆಸರ್ ಗಳನ್ನು, ಕೃತಕ ಬುದ್ಧಿಮತ್ತೆ AI, ಅಪ್ಲಿಕೇಶನ್ಸ್, ಸ್ಕಿಲ್ಡ್

0: ಮ್ಯಾನ್ ಪವರ್ ಅಭಿವೃದ್ಧಿಪಡಿಸುತ್ತಿದೆ. ಎನ್ಎಸ್ಎಂ ಇಲ್ಲಿಯವರೆಗೆ 500 ಹೆಚ್ಚು ಸಂಸ್ಥೆಗಳಿಗೆ ಮತ್ತು 16,000 ಸಂಶೋಧಕರಿಗೆ 1,800 ರಿಸರ್ಚ್ ಪೇಪರ್ಗಳಿಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಬೆಂಬಲ ಕೊಟ್ಟಿದೆ. 1,40,00,000 ಹೆಚ್ಚು ಕಂಪ್ಯೂಟಿಂಗ್ ಟಾಸ್ಕ್ಗಳನ್ನು ಅಂದರೆ ಈ ಕಾರ್ಯಗಳನ್ನು ಈಗಾಗಲೇ ಯಶಸ್ವಿಯಾಗಿ ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೂರ್ಣಗೊಳಿಸಲಾಗಿದೆ.
1: ಅನೇಕ ವಿದ್ಯಾರ್ಥಿಗಳಿಗೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ತಮ್ಮ ಕ್ಷೇತ್ರ ಅಲ್ಲ ಅಂತ ಅನಿಸಬಹುದೇನೋ, ಯಾಕಂದ್ರೆ ಅದು ಕಷ್ಟ ಅನಿಸಬಹುದು, ಇದು ನಮ್ಮಂಥವರಿಗೆ ಅಲ್ಲ ಅಂತ ಕೂಡ ಅವರಿಗೆ ಯೋಚನೆ ಆಗಬಹುದು. ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎನ್ನುವುದು ಒಂದು ವಿಷಯವಲ್ಲ, ಇದು ಅನೇಕ ಶಾಖೆಗಳ ಸಂಗಮವಾಗಿದೆ. ಕೆಲವರು ಪ್ರೊಸೆಸರ್ಗಳನ್ನು ಡಿಸೈನ್ ಮಾಡುತ್ತಾರೆ, ಕೆಲವರು ಸರ್ವರ್ಗಳನ್ನು ನಿರ್ಮಿಸುತ್ತಾರೆ, ಕೆಲವರು ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮತ್ತು ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಕೆಲವರು ಎಐ ಅಲ್ಗಾರಿದಮ್ ಬಳಸುತ್ತಾರೆ, ಕೆಲವರು ವೈಜ್ಞಾನಿಕ ಅಪ್ಲಿಕೇಶನ್ಸ್ ಮೂಲಕ ಹವಾಮಾನವನ್ನು ಅಧ್ಯಯನ ಮಾಡುವುದು, ಔಷಧಿಗಳನ್ನು ಕಂಡುಹಿಡಿಯುವುದು, ಕೆಲವರು ಸೈಬರ್ ಸೆಕ್ಯೂರಿಟಿ ಕೆಲಸ ಮಾಡುತ್ತಾರೆ ಮತ್ತು ಕೆಲವರು ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ನಿರ್ಮಿಸುತ್ತಾರೆ. ಇವೆಲ್ಲರೂ ಒಟ್ಟಾಗಿ ಒಂದು ಸೂಪರ್ ಕಂಪ್ಯೂಟರ್ ನಿರ್ಮಾಣ ಮಾಡುತ್ತಿರುತ್ತಾರೆ. ಹೀಗಾಗಿ ವಿದ್ಯಾರ್ಥಿಯು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಗಣಿತ, ಭೌತಶಾಸ್ತ್ರ, ಬಯೋಟೆಕ್ನಾಲಜಿ, ಡೇಟಾ ಸೈನ್ಸ್ ಅಥವಾ ಎಐ ಆಸಕ್ತಿ ಹೊಂದಿದ್ದರೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ನಲ್ಲಿ ಇವರಿಗೆ ಖಂಡಿತ ಸ್ಥಾನವಿದೆ.
1: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ, ಎಲ್ಲ ಒಟ್ಟಾಗಿ ಒಂದೇ ವಿಷಯ ಅಲ್ಲ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲ, ಅದರಲ್ಲಿ ಇಷ್ಟೆಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಪರಿಣಿತಿಯನ್ನ ಪಡಿಬಹುದು, ಯಾವುದ್ರಲ್ಲಿ ಬೇಕಾದ್ರೂ ನಿಮ್ಮ ಕೊಡುಗೆಯನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ದೀಪಿಕಾ ಅವರು. ಇನ್ನು ದೀಪಿಕಾ ಅವರೇ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಯಸುವಂತ ವಿದ್ಯಾರ್ಥಿಗಳು ಯಾವ ರೀತಿಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅಂತೀರಾ?
0: ಒಳ್ಳೆಯ ವಿಷಯವೆಂದರೆ ಈ ಪಯಣವು ಮೂಲಭೂತ ವಿಷಯಗಳಿಂದ ಆರಂಭವಾಗುತ್ತದೆ. ಗಣಿತದಲ್ಲಿ ಗಟ್ಟಿಯಾದ ಅಡಿಪಾಯ, ಡಿಸೈನ್ ಅಂಡ್ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯಗಳು ಅತ್ಯಂತ ಮೌಲ್ಯಯುತವಾಗಿವೆ. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಳು ಸಹ ಉಪಯುಕ್ತವಾಗಿವೆ. ಆದರೆ ಕೇವಲ ತಾಂತ್ರಿಕ ಕೌಶಲ್ಯಗಳು ಸಾಕಾಗುವುದಿಲ್ಲ. ಕುತೂಹಲ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ನಿರಂತರವಾಗಿ ಕಲಿಯುವ ಮನೋಭಾವವು ಅಷ್ಟೇ ಮುಖ್ಯ. ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ. ಯಶಸ್ವಿಯಾಗುವ ವಿದ್ಯಾರ್ಥಿಗಳು ಇಂದು ಎಲ್ಲವನ್ನು ತಿಳಿದಿರುವವರು ಆಗಬೇಕಿಲ್ಲ. ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ ನಿರಂತರವಾಗಿ ಕಲಿಯುವ ಇಚ್ಛೆ ಇರುವವರು ಯಶಸ್ಸು ಸಾಧಿಸುವುದು ಗ್ಯಾರಂಟಿ.
1: ವಿದ್ಯಾರ್ಥಿಗಳೇ, ಕಲಿಯುವ ಮನಸ್ಸಿರಬೇಕು, ಪ್ರತಿದಿನ ಕಲಿತಾ ಹೋಗಬೇಕು, ಪ್ರತಿದಿನ ಕಲಿಯುವ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಇದೊಂದಿದ್ರೆ ಸಾಕು, ಖಂಡಿತವಾಗಿ ಸಿಡ್ಯಾಕ್ ನಲ್ಲಿ ಕೆಲಸ ಮಾಡಬಹುದು, ಅನೇಕ ಯೋಜನೆಗಳಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ವಿದ್ಯಾರ್ಥಿಗಳು ಎಐ ನಲ್ಲಿ ಆಸಕ್ತಿ ಹೊಂದ್ತಾ ಇದ್ದಾರೆ, ಯಾಕಂದ್ರೆ ಇದಕ್ಕೆ ತುಂಬಾ ಸ್ಕೋಪ್ ಇದೆ ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ. ಎಚ್ಪಿಸಿಗೆ ಎಐ ನೊಂದಿಗೆ ಯಾವ ರೀತಿಯಾದ್ರೂ ಸಂಬಂಧ ಇದೆಯಾ?
0: ಎಐ ಮತ್ತು ಎಚ್ಪಿಸಿ ಪರಸ್ಪರ ಕೈ ಜೋಡಿಸಿ ಸಾಗುತ್ತಾ ಇದೆ. ಅಂದ್ರೆ ಆಧುನಿಕ ಎಐ ಮಾಡೆಲ್ಸ್ ಗಳಿಗೆ ಟ್ರೈನಿಂಗ್ ನೀಡಲು ಅಪಾರ ಪ್ರಮಾಣದ ಗಣನಾ ಶಕ್ತಿ ಅಗತ್ಯವಿದೆ. ಈ ಗಣನಾ ಶಕ್ತಿ ಎಚ್ಪಿಸಿ ವ್ಯವಸ್ಥೆಗಳಿಂದ ಬರುತ್ತದೆ. ಅದೇ ರೀತಿ ಎಐ ಈಗ ವೈಜ್ಞಾನಿಕ ಸಿಮ್ಯುಲೇಷನ್ಗಳು, ಹವಾಮಾನ ಮಾದರೀಕರಣ, ಆರೋಗ್ಯ ಸೇವೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಾಯ ಮಾಡ್ತಾ ಇದೆ. ಭವಿಷ್ಯವು ಕೇವಲ ಎಐ ಅಥವಾ ಕೇವಲ ಎಚ್ಪಿಸಿಯದ್ದಲ್ಲ, ಅದು ಎಚ್ಪಿಸಿ ಮತ್ತು ಎಐ ಒಟ್ಟಾಗಿ ಕೆಲಸ ಮಾಡುವ ಕಾಲ. ಇದು ಇಂಜಿನಿಯರಿಂಗ್ ಮತ್ತು ಫಂಡಮೆಂಟಲ್ ಸೈನ್ಸಸ್ ನ ಡ್ಯುಯಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ.
1: ಹಾಗಾದ್ರೆ ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಗೆ ಅವಕಾಶಗಳಿದೆಯೇ?
0: ಖಂಡಿತವಾಗಿಯೂ ಇದೆ. ಇಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕೆಲವೇ ವಿಜ್ಞಾನಿಗಳ ಕ್ಷೇತ್ರವಾಗಿಲ್ಲ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಔಷಧ ಸಂಶೋಧನೆ, ಹವಾಮಾನ ಮುನ್ಸೂಚನೆ, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃಷಿ, ಜೀವ ವಿಜ್ಞಾನ, ವಾಹನ ಉದ್ಯಮ, ಹೀಗೆ ಅನೇಕ ಕ್ಷೇತ್ರಗಳ ಬೆಳವಣಿಗೆಗೆ ಎಚ್ಪಿಸಿ ಪರಿಣಿತರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಾಗೆ ಭಾರತ ಸರ್ಕಾರದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್, ಇಂಡಿಯಾ ಎಐ ಮಿಷನ್, ಸೆಮಿಕಂಡಕ್ಟರ್ ಮಿಷನ್ ಮತ್ತು ಡಿಜಿಟಲ್ ಮೂಲ ಸೌಕರ್ಯ ನಿರ್ಮಾಣದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ದೇಶದಲ್ಲಿ ಸಾವಿರಾರು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ಎಐ ಸಂಶೋಧಕರು, ಡೇಟಾ ವಿಜ್ಞಾನಿಗಳು, ಗಣಿತಜ್ಞರು, ಭೌತಶಾಸ್ತ್ರಜ್ಞರು, ಎಲೆಕ್ಟ್ರಾನಿಕ್ಸ್ ಮತ್ತು

0: ಕಂಪ್ಯೂಟರ್ ಇಂಜಿನಿಯರ್ಗಳು, ಸಿಸ್ಟಮ್ ಆಡಳಿತಗಾರರು, ನೆಟ್ವರ್ಕ್ ತಜ್ಞರು, ಚಿಪ್ ವಿನ್ಯಾಸಕರು, ಅಪ್ಲಿಕೇಶನ್ ವಿಜ್ಞಾನಿಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ಪರಿಣಿತರಿಗೆ ಉತ್ತಮ ಅವಕಾಶಗಳಿವೆ. ಸಿಡಾಕ್ನಂತ ರಾಷ್ಟ್ರೀಯ R&D ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಸ್ಟಾರ್ಟ್ಅಪ್ ಹಾಗೂ ಖಾಸಗಿ ಉದ್ಯಮಗಳಲ್ಲಿಯೂ HPC ಕೌಶಲ್ಯ ಹೊಂದಿರುವ ವೃತ್ತಿಪರರಿಗೆ ಉತ್ತಮ ಬೇಡಿಕೆ ಇದೆ. ಇದರ ಜೊತೆಗೆ ಭಾರತದ ಅಭಿವೃದ್ಧಿಯಾಗುತ್ತಿರುವ ಪಾರಸ್ ಎಕೋಸಿಸ್ಟಮ್ನಂತಹ ಓಪನ್ ಸೋರ್ಸ್ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಇಂಜಿನಿಯರ್ಗಳು ನೇರವಾಗಿ ಭಾಗವಹಿಸಬಹುದು. ಇಂತಹ ಕಾಂಟ್ರಿಬ್ಯೂಷನ್ ವಿಶ್ವದಾದ್ಯಂತ ಬಳಸಲಾಗುವ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡುವುದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮತ್ತು ಗುರುತನ್ನು ತಂದುಕೊಡುತ್ತೆ. HPC ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಸಿಡಾಕ್ ಆಯೋಜಿಸುವ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವರ್ಕ್ಶಾಪ್ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳ ಮೂಲಕ ತಮ್ಮ ಪಯಣವನ್ನು ಆರಂಭಿಸಬಹುದು. ಸಿಡಾಕ್ನಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶಗಳನ್ನು cdac.in ವೆಬ್ಸೈಟ್ನ ಕರಿಯರ್ಸ್ ವಿಭಾಗದಲ್ಲಿ ನಿಯಮಿತವಾಗಿ ಪ್ರಕಟಿಸಲಾಗುತ್ತದೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ತರಬೇತಿಗಳ ಮಾಹಿತಿಗಾಗಿ cdac.in ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಸಿಡಾಕ್ನ ಲಿಂಕ್ಡ್ಇನ್ ಮತ್ತು ಫೇಸ್ಬುಕ್ನ ಅಧಿಕೃತ ಪುಟಗಳನ್ನು ಫಾಲೋ ಮಾಡಿದರೆ ಹೊಸ ಪ್ರಕಟಣೆಗಳು, ತರಬೇತಿಗಳು ಮತ್ತು ಅವಕಾಶಗಳ ಮಾಹಿತಿ ನಿರಂತರವಾಗಿ ಪಡೆಯಬಹುದು.
1: ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋಗಿ ಖಂಡಿತವಾಗಿಯೂ ಚೆಕ್ ಮಾಡಬಹುದು, ತರಬೇತಿಯನ್ನ ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಇರುವಾಗಲೇ ಏನಾದರೂ ತಯಾರಿ ಮಾಡಿಕೊಳ್ಬೇಕಾಗತ್ತಾ? ಇದಕ್ಕೆ ಹೇಗೆ?
0: ಗಟ್ಟಿಯಾದ ಮೂಲಭೂತ ಜ್ಞಾನವನ್ನು ಬೆಳೆಸಿಕೊಳ್ಳಲು ಕಾಲೇಜ್ ಅತ್ಯುತ್ತಮ ಸಮಯ. ಪಠ್ಯಕ್ರಮವನ್ನು ಮೀರಿ ಟೆಕ್ನಾಲಜಿ ಅಪ್ಡೇಟ್ಸ್ ಕಡೆಗೆ ಗಮನ ಕೊಡಿ. ಕೋಡಿಂಗ್ ಸ್ಪರ್ಧೆಗಳು ಮತ್ತು ಹ್ಯಾಕಥಾನ್ಗಳಲ್ಲಿ ಭಾಗವಹಿಸಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ ಕೊಡುಗೆಗಳನ್ನು ನೀಡಿ. ಕಂಪ್ಯೂಟರ್ಗಳನ್ನು ಬಳಸುವುದನ್ನು ಮಾತ್ರವಲ್ಲ, ಅದು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯಿರಿ. ಅತ್ಯಂತ ಮುಖ್ಯವಾಗಿ, ಒಂದು ಪರಿಣಿತರಾಗಿರುವ ಪ್ರತಿಯೊಬ್ಬರೂ ತಮ್ಮ ಪಯಣವನ್ನು ಆರಂಭಿಕರಾಗಿ ಆರಂಭಿಸಿರುತ್ತಾರೆ. ಅಂದರೆ ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್.
1: ಕೇಳಿದ್ರಲ್ಲ, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗ್ನರ್. ಸೊ ಹಾಗಾಗಿ ಪ್ರತಿಯೊಬ್ಬರು ಆರಂಭದಿಂದನೇ ಶುರು ಮಾಡಿರೋದು, ಈಗ ಉನ್ನತ ಮಟ್ಟದಲ್ಲಿದ್ದಾರೆ. ಹಾಗೆ ನೀವು ಕೂಡ ಈಗ ಆರಂಭ ಮಾಡಿದ್ರೆ ಉನ್ನತ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳ್ತಾ ಇದ್ರೆ ದೀಪಿಕಾ HV. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಯುವ ಶ್ರೋತೃಗಳಿಗೆ ಅಥವಾ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ?
0: ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ನಮಗೆ ಒಂದು ಅತ್ಯಂತ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಸವಾಲು ಅವಕಾಶವಾಗಿ ಪರಿವರ್ತನೆಯಾಗಬಹುದು ಎಂಬುದನ್ನು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ಸಾಬೀತುಪಡಿಸುತ್ತೆ. ನಿಮಗೆ ಗಣಿತ, ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಅಥವಾ ಪ್ರೋಗ್ರಾಮಿಂಗ್ ಇಷ್ಟವಿದ್ದರೆ ಕಲಿಯುವುದನ್ನು ಮುಂದುವರೆಸಿ ಮತ್ತು ಸದಾ ಕುತೂಹಲದಿಂದಿರಿ. ಸಿಡಾಕ್ ನಿಯಮಿತವಾಗಿ ತನ್ನ ಉದ್ಯೋಗಾವಕಾಶಗಳನ್ನು ಪ್ರಕಟಿಸುತ್ತಿರುತ್ತದೆ. ಬಹುಶಃ ಭಾರತೀಯ ತಂತ್ರಜ್ಞಾನದಲ್ಲಿ ಮುಂದಿನ ಮಹತ್ವದ ಸಾಧನೆ ನಿಮ್ಮಲ್ಲಿ ಯಾರೊಬ್ಬರಿಂದಾದರೂ ಬರಬಹುದು.
1: ಆ ಪ್ರೇರಣಾದಾಯಕ ಮಾತುಗಳಿಗೆ ಧನ್ಯವಾದಗಳು ದೀಪಿಕಾ ಅವರೇ. ಕಳೆದ 4 ವಾರಗಳಲ್ಲಿ ನಾವು ಭಾರತದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನ ಅದ್ಭುತ ಪಯಣವನ್ನ ಪರಂನ ಜನನದಿಂದ ಹಿಡಿದು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ವರೆಗೆ ಸ್ವದೇಶಿ ತಂತ್ರಜ್ಞಾನಗಳಿಂದ ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸುವ ಅನ್ವಯಿಕೆಗಳವರೆಗೆ ಮತ್ತು ಅಂತಿಮವಾಗಿ ಮುಂದಿನ ಪೀಳಿಗೆಗಾಗಿ ಕಾದಿರುವ ಅವಕಾಶಗಳವರೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಬಂದಿವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ದೀಪಿಕಾ ಅವರೇ. ನಮಸ್ಕಾರ.
0: ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 8:45:18. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಏನಪ್ಪಾ ಇವತ್ತಿನ ದಿನ ವಿಶೇಷ? ನಾವೇನು ಮಾತಾಡ್ತಾ ಇದ್ದೀವಿ ಹಲೋ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಇವತ್ತಿನ ದಿನ ವಿಶೇಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಸದ್ಭಾವನಾ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ. August 20 ಅಂತ ಹೇಳಿದ್ರೆ ಅದು ಸದ್ಭಾವನಾ ದಿನ. ಸೊ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ರಾಜೀವ್ ಗಾಂಧಿಯವರ 82ನೇ ಜನ್ಮದಿನದ ನೆನಪಿಗೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಶಾಂತಿ, ಕೋಮು ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸೋದು ಇದರ ಉದ್ದೇಶ. ಹಾಗೆ ಇವತ್ತು ಇನ್ನೂ ಒಂದು ದಿನ ಕೂಡ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ವಿಶ್ವ ಸೊಳ್ಳೆ ದಿನ, ವರ್ಲ್ಡ್ ಮಸ್ಕಿಟೋ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ನಮಗೆ ಬರೆದು ಕಳಿಸಿ. ಯಾಕೆ ವರ್ಲ್ಡ್ ಮಸ್ಕಿಟೋ ದಿನನ ಆಚರಣೆ ಮಾಡ್ತಾರೆ, ಸೊಳ್ಳೆಗೂ ಕೂಡ ಒಂದು ದಿನ ಇದೆಯಾ ಅಂತ ನೀವೇನಾದರೂ ಯೋಚನೆ ಮಾಡಿದರೆ, ನಿಮಗೆ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480903948 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್.

ಸಖತ್ತಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರೆ ನೀವು ಕೇಳಿದಂತಹ ಹಾಡಾಗಿತ್ತು. ಮೊದಲ ಹಾಡು ಪ್ರೇಮಾಡ ಚಿತ್ರದ ಕಳ್ಳಿ ಇವಳು ಅನ್ನುವ ಗೀತೆ, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಲಿದ್ದಂತಹ ಗೀತೆ, ವಿನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಸಂಜು ವೆಡ್ಸ್ ಗೀತಾ ಚಿತ್ರದ ಗಗನ ವೇ ಬಾಗಿ ಅಂತ ಹಾಡಿದ್ದು, ಶ್ರೇಯಾ ಘೋಷಾಲ್ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಇವತ್ತು ಸೊಳ್ಳೆ ದಿನ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಳಿಸಿದರೆ, ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ಇವತ್ತು ಇವತ್ತಿನ ದಿನ 1897 ಸರ್ ರೊನಾಲ್ಡ್ ರಾಸ್ ಅವರು ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ ಮಲೇರಿಯಾ ಹರಡುತ್ತೆ ಅನ್ನೋದನ್ನ ಕಂಡುಹಿಡಿದ್ರು. ಅದರ ನೆನಪಿಗೋಸ್ಕರ ಪ್ರತಿ ವರ್ಷ August 20 ಸೊಳ್ಳೆ ದಿನ ಅಂತ ಹೇಳಿ ಆಚರಣೆ ಮಾಡಿ ಜಾಗೃತಿಯನ್ನ ಮೂಡಿಸಲಾಗುತ್ತೆ. ಹಾಗೆ ಸಂದೇಶ ಬಂದಿದೆ ನಾಗರತ್ನ ರಾಜಾಜಿನಗರದಿಂದ. ಕಬಾಡಿ ರವಿ, ಕಬಾಡಿ ಕಿಶನ್, ಹರ್ಷ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಅನಿಲ್ ಗ್ರಾಮ್ ಪುರೋಹಿತ್

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಸಮಯ ಆಯ್ತು 9:30 ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈ ಸಮಯದಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ. ಕೆಲಸಕ್ಕೆ ಹೊರಟಿರ್ತೀರಾ, ಕಾಲೇಜಿಗೆ ಹೊರಟಿರ್ತೀರಾ, ಅಥವಾ ಎಲ್ಲೋ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಸರ್, ಟೆನ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ಟೆನ್ಷನ್ ಎಲ್ಲ ಸ್ವಲ್ಪ ಹೊತ್ತು ಸೈಡಲ್ಲಿಟ್ಟು ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ರಿಲ್ಯಾಕ್ಸ್ ಆಗುವಂತಹ ಸಮಯ ಇದು. ಸಖತ್ ಸಾಂಗು ಕಾರ್ಯಕ್ರಮ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೂಡ ರಿಕ್ವೆಸ್ಟ್ ಮಾಡಿ ನಿಮ್ಮ ದೇಶದ ಗೀತೆಯನ್ನ ಕೇಳಬಹುದು. ಸೊ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 9480901013 ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಿಮಗೆ ಯಾವ ಹಾಡನ್ನು ಈ ಹೊತ್ತಲ್ಲಿ ಕೇಳಬೇಕು ಅನ್ನಿಸ್ತಾ ಇದೆ, ಯಾವ ಹಾಡನ್ನು ನೀವು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಯಾವ ಹಾಡು ನಿಮ್ಮನ್ನು ಸಿಕ್ಕಾವಡೆ ಕಾಡ್ತಾ ಇದೆ ಅಂತೇಳಿ ನಮಗೆ ಬರೆದು ಕಳಿಸಿ. ನಿಮ್ಮದೇ ನೆಚ್ಚಿನ ಹಾಡನ್ನು ಪ್ಲೇ ಮಾಡೋದಕ್ಕೆ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಸಕಸಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಹಾಡಾಗಿತ್ತು. ಮೊದಲ ಹಾಡು ಯುವ ರಾಜ ಚಿತ್ರದ ಮಿಸಮ್ಮ ಕಿಸಮ್ಮ ಅಂತ ಹಾಡಿದ್ದು ರಮಣ ಗೋಕುಲ ಹಾಗೆ ನಂದಿತ ಅವರು. ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ರಮಣ ಗೋಕುಲ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ದೇವರ ಗುಡಿ ಚಿತ್ರದ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅನ್ನುವಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

ಇನ್ನು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಸಕಸಂಗ ಕಾರ್ಯಕ್ರಮಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮ ಪನ್ನಗಾಟಿ ಅನಂತಕುಮಾರ್ ಅವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ ನೆಕ್ಸ್ಟ್ ಯಾರಪ್ಪ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಸುಧಾ ಜಯಶ್ರೀ ಸುನೀಲ್ ಅವರು ಕೂಡ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಂತರ ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಬೋಪಾ ವೆಂಕಟೇಶ್ ಲಕ್ಷ್ಮೀ ಗಗನ್ ಸುಷ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತಾ ಅವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ನಂತರದ ಸಂದೇಶ ನಾಗರತ್ನ ರಾಜಾಜಿನಗರದಿಂದ ಮೆಸೇಜನ್ನು ಮಾಡಿ ನನ್ನ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಬಳ್ಳೊಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಹಾಗೆ ತ್ಯಾಗರಾಜ್ ಅಂಬಿಕಾ ನಿಶ್ವಿಕ್ ನಾಯ್ಕ್ ಅರ್ಜುನ್ ನಾಯ್ಕ್ ಸವಿತಾಬಾಯಿ ಪಂಜಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜನ್ನು ಮಾಡಿ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಹಾಡುಗಳು ಪ್ರಸಾರ ಆಗತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ಯಾವ ಹಾಡು ಈ ಹೊತ್ತಲ್ಲಿ ಕೇಳಬೇಕು ಅನ್ನಿಸ್ತಾ ಇದೆ ಅನ್ನೋದನ್ನು ಬರೆದು ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ 9480901013948091013ಗೆ ಬೇಗ ಬೇಗ ಸಂದೇಶಗಳನ್ನು ಕಳಿಸಿ. ಸದ್ಯಕ್ಕೆ ಮುಡಿ ಬರ್ತಾ ಇದೆ, ನಿಮ್ಮ ದೇಶದ ಎರಡು ಹಾಡುಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ.

ನಿಮ್ಮ ದೇಶದ ಸುಮಧುರವಾದಂತಹ ಹಾಡನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಕತ್ ಸಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಆಕಾಶ್ ಚಿತ್ರದ ಗೀತೆ ನೀನೆ ನೀನೆ ಅನ್ನುವ ಹಾಡನ್ನ ಹಾಡಿದ್ದು ಕುನಾಲ್ ಗಾಂಜಾವಾಲ ಅವರು. ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವೆತ್ತು. ನಂತರ ನೀವು ಕೇಳಿದ್ರಿ ನಾನಿನ ಮರೆಯಲಾರೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಾನಿನ್ನ ಮರೆಯಲಾರೆ ಅಂತ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಆಶ್ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಕೇರಳದ ತ್ರಿಸೂರು ಜಿಲ್ಲೆಯಿಂದ. ಸಾಯಿ ಪ್ರಿಯಾ, ಸುನೀತಾ, ಚಿನ್ನು ಮತ್ತು ಮಿನ್ನು ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸೀತಾರಾಮ್ ಕಿರ್ಕೋಡ್ ಅವರು ಕೂಡ ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಅದ್ವಿಕ್ ಸುರೇಶ್ ಕೆರೂರು ರಾಮದುರ್ಗದಿಂದ ಮೆಸೇಜನ್ನು ಮಾಡಿದರೆ ನಂತರದ ಸಂದೇಶ ಬಂದಿರೋದು ಯಾರು ಹೆಸರನ್ನ ಹಾಕೆ ಬಳ್ಳಾರಿಯ ನಿಖಿಲ್ ಹಳಕುಂಡಿ ಮತ್ತು ಗಿರಿಜಾ ಅಜಯ್ ಹಲ್ಕುಂಡಿ ಅವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರು ಇವರ ಸಂದೇಶ, ಆನಂದ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸುಧಾ ನಾಯಕ್ ಎಂ ಟಿ ನಾಯಕ್ ಬಸವೇಶ್ವರ ನಗರಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮಾನಿ, ಭಾಗಮಂಡಲ, ಕೊಡಗುವಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಮೆಸೇಜ್ ಬಂದಿರೋದು ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆ ಇವರ ಸಂದೇಶ. ಸಂತೋಷ್ ಧೂಪದಾಳ ಬೆಳಗಾವಿಯಿಂದ ಮೆಸೇಜನ್ನು ಮಾಡಿದರೆ ನಂತರದ ಸಂದೇಶ ಹೆಚ್ ಬಿ ಜಯರಾಮ್ ರಾಜಾಜಿ ನಗರದಿಂದ, ಸತೀಶ್ ಕೆ ಎಚ್ ನಗರಕೆರೆ ಇಂದ ಮೆಸೇಜನ್ನು ಮಾಡಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ರಸಾರ ಆಗತ್ತೆ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013948 0913 ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ.

ಸಖತ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಪಲ್ಲವಿ ಅನುಪ.

ಪಲ್ಲವಿ ಚಿತ್ರದ ಗೀತೆ ನಗುವ ನಯನ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ವೇದಾಂತಿ ಹೇಳಿದನು ಅಂತ ಹಾಡಿದ್ದು ಪಿ ಬಿ ಶ್ರೀನಿವಾಸ್ ಅವರು ಮಾನಸ ಸರೋವರ ಚಿತ್ರಕ್ಕಾಗಿ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಯಾರೆಲ್ಲ ಮೆಸೇಜ್ ಅನ್ನು ಮಾಡಿ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಗಾನಸುಪ ಸುಮಾ ಪಟ್ಟನಹಳ್ಳಿ ಸೋಮನಹಳ್ಳಿಯಿಂದ, ಮಂಡ್ಯದ ನಂದಾದೀಪ, ರಂಜಿತಾ ದರ್ಶಿನಿ, ಸರಸ್ವತಮ್ಮ ಇವರೆಲ್ಲರಿಗೋಸ್ಕರ ಹಾಡನ್ನು ಕೇಳಿದ್ದಾರೆ, ಖಂಡಿತವಾಗಿ ಪ್ರಸಾರ ಮಾಡೋಣ. ಹಾಗೆ ಟಿ ಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 39133, ಹಲೋ ಗುಡ್ ಮಾರ್ನಿಂಗ್, ಹಾಯ್ ಗುಡ್ ಮಾರ್ನಿಂಗ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ನಿಮ್ಮ ಹೆಸರನ್ನು ಕಳಿಸೋದನ್ನು ಮಾತ್ರ ಮರೆತು ಬಿಟ್ಟಿದ್ದೀರಿ, ದಯವಿಟ್ಟು ಮುಂದಿನ ಬಾರಿ ಹೆಸರನ್ನು ಸೇರಿಸಿ ಕಳಿಸಿ. ನಂತರ ಸಂದೇಶ ಬಂದಿರೋದು ಸೀತಾರಾಮ್ ಕರ್ಕೋಡು ಅವರ ಮೆಸೇಜ್ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಕಬಾಡಿ ಹರ್ಷ ಅವರು, ಕಬಾಡಿ ಕಿಶನ್ ಮಾಗಡಿ ರಸ್ತೆ ಬೆಂಗಳೂರು ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ.

ಸೊ ಸಂದೇಶಗಳಿಗಾಗಿ ಧನ್ಯವಾದಗಳು. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಮತ್ತು 4800913 ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮ ದೇಶದ ಎರಡು ಹಾಡುಗಳು, ಕೇಳಿ ಎಂಜಾಯ್ ಮಾಡಿ.

ಸಮಯ ಆಗ್ತಾ ಇದೆ 9:49:45. ನೀವು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು ಸಾಗರ್ ಸಾಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ನಾವು ಸಾಗ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಚಿನ್ನಾರಿ ಮೂತ ಚಿತ್ರದ ಮಣ್ಣಲ್ಲಿ ಬಿದ್ದನು ಅನ್ನುವಂಥ ಗೀತೆ HS ವೆಂಕಟೇಶ್ಮೂರ್ತಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ನಂತರ ನೀವು ಕೇಳಿದ್ರಿ ಸಪ್ತ ಸಾಗರದ ಆಚೆಯಲ್ಲೂ ಸೈಡ್ ಬಿ ಚಿತ್ರದ ಒಲವೇ ಒಲವೇ ಶ್ರೀಲಕ್ಷ್ಮಿ ಬೆಳಮಣ್ಣು ಅವರ ಧ್ವನಿಯಲ್ಲಿದ್ದಂತಹ ಈ ಗೀತೆ ಸುವರ್ಣ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವಿತ್ತು. ಸೊ ಸಂದೇಶಗಳ ಕಡೆ ನೋಡೋದಾದ್ರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಟಿ ಹರಚ್ ಪ್ರಕಾಶ್ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನುಷಾ ಅವರ ಸಂದೇಶ ಕೂಡ ಒಂದು ತಲುಪಿದೆ, ಖಂಡಿತವಾಗಿ ಪ್ರಸಾರ ಆಗುತ್ತೆ. ಅನುಷಾ ಅವರೇ ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕಿನಿಂದ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದರೆ, ಇನ್ನು ಭಾಗ್ಯಶ್ರೀ ಕೋರಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಇಂದ ಸಂದೇಶವನ್ನು ಕಳಿಸಿದ್ರೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆ ಇಂದ, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸಂದೇಶವನ್ನು ಕಳಿಸಿದ್ರೆ, ಚಂದ್ರಶೇಖರ್, ಋಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಚಮ್ಮ, ಹಾಗೆ ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಸದ್ಯಕ್ಕೆ ಪ್ರಸಾರ ಆಗ್ತಾ ಇದೆ ನಿಮ್ಮದ ನೆಚ್ಚಿನ ಎರಡು ಗೀತೆಗಳು ಕೇಳ್ತಾ ರೀ. ಇದು ನಿಮ್ಮದ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಈ ಒಂದು ಹಾಡಿನೊಂದಿಗೆ ಈ ಹೊತ್ತಿನ ಸಖತ್ ಸಂಗು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಖತ್ ಸಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿದ್ವಿ, ಹಲವಾರು ಸಂದೇಶಗಳು ನಮ್ಮನ್ನು ಬಂದು ತಲುಪಿತು. ಆದರೆ ಕೆಲವೊಂದು ಸಂದೇಶಗಳಿಗೆ ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಆಗಲಿಲ್ಲ, ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಬೇಜಾರಾಗಬೇಡಿ. ನಾಳೆ ಮತ್ತೆ 9 ಗಂಟೆಗೆ ಸರಿಯಾಗಿ ಮತ್ತೆ ನೀವು ಕೇಳಬಹುದು. ಸಖತ್ ಸಂಗು ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕೇಳಿದಂಥ ಎಲ್ಲ ಸಂದೇಶವನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. 10 ಗಂಟೆಗೆ ಸರಿಯಾಗಿ ಮತ್ತೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ಬಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇಪ್ಪತ್ತು ಸೆಕೆಂಡುಗಳು. ಇದು ಸಿನಿಮಾ ಮಾಹಿತಿ ಕಟೆ ಸಿನಿಚಿಟ್ಟೆಯ ಸಮಯ. ಸಿನಿಚಿಟ್ಟೆಯಲ್ಲಿ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರಿರಬಹುದು ಇವತ್ತಿನ ಸಿನಿಚಿಟ್ಟೆಯ ಅತಿಥಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಎಸ್, ಸಿನಿಚಿಟ್ಟೆಯಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವತ್ತು ಸಿನಿಚಿಟ್ಟೆಯಲ್ಲಿ ಯಾರು ಇದ್ದಾರೆ ಅನ್ನೋದ್ರ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರುತ್ತೆ. ಎಸ್, ಸಿನಿಚಿಟ್ಟೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಕನ್ನಡದ ಮ್ಯೂಸಿಕಲ್ ಹಿಟ್ಸನ್ನು ಕೊಟ್ಟಂತಹ ಜೋಡಿ ಹಂಸಲೇಖಾ ಹಾಗೆ ವಿ ರವಿಚಂದ್ರನ್ ಅವರ ಜೋಡಿ ಬಗ್ಗೆ. ಸೊ ಹಂಸಲೇಖಾ ಹಾಗೆ ವಿ ರವಿಚಂದ್ರನ್ ಅವರ ಜೋಡಿಯಲ್ಲಿ ಮೂಡಿ ಬಂದಂತಹ ಬ್ಯೂಟಿಫುಲ್ ಸಿನಿಮಾಗಳು ಅಥವಾ ಬ್ಯೂಟಿಫುಲ್ ಹಾಡುಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಿನಿಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸೊ ಮಾತಾಡೋಕ್ಕಿಂತ ಮುಂಚೆ ಹಾಡನ್ನು ಕೇಳಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಂಸಲೇಖಾ ಅವರು ಹಾಗೆ ವಿ ರವಿಚಂದ್ರನ್ ಅವರು ಸೇರಿ ಮಾಡಿದಂಥ ಹಾಡು ಅಂತ ಹೇಳಿದ್ರೆ ಅದೊಂಥರ ಎಂದೂ ಮರೆಯಲಾಗದಂತಹ ಹಾಡುಗಳು, ಎವರ್ ಗ್ರೀನ್ ಗೀತೆಗಳು. ನೀವು ಕೂಡ ಸಂದೇಶವನ್ನು ಕಳಿಸಿ, ಯಾವ ಹಾಡು ಈ ಜೋಡಿಯಲ್ಲಿ ಜೊತೆ ಮೂಡಿ ಬಂದಂತಹ ಯಾವ ಹಾಡು ನಿಮಗೆ ಸಿಕ್ಕಾವಡೆ ಇಷ್ಟ ಆಗುತ್ತೆ ಅನ್ನೋದು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901014 8091013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಇದೇ ಜೋಡಿ ಮೋಡಿ ಮಾಡಿದಂತಹ ಹಾಡು ನಿಮಗಾಗಿ.

ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಆಗಿದೆ 10:04:29.

ವಿ ರವಿಚಂದ್ರನ್ ಹಾಗೆ ಹಂಸ ಲೇಖಾ ಅವರ ಜೋಡಿ ಮೋಡಿ ಮಾಡಿದಂತಹ ಚಿತ್ರ ಪ್ರೇಮ ಲೋಕ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ಜೆ ಜಯಸುದಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಹಾಡು ಇದಾಗಿತ್ತು. ಇನ್ನು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪ್ತಾ ಇದೆ. ವೀರೇಶ ಅಗಸನ ಕಟ್ಟಿಯಿಂದ ಸಂದೇಶವನ್ನ ಕಳಿಸಿ ಹಂಸಲೇಖ ಅವರು ಹಾಗೆ ರವಿಚಂದ್ರನ್ ಅವರ ಜೋಡಿ ತಮ್ಮ ಚಲನಚಿತ್ರರಂಗಕ್ಕೆ ಮರೆಯಲಾಗದ ಚಿತ್ರಗಳನ್ನ ಚಿತ್ರಗೀತೆಗಳನ್ನು ನೀಡಿದ್ದಾರೆ. ಅದು ಇಂದಿಗೂ ಕೂಡ ಹಿಟ್ಸ್ ಅಂತ ಹೇಳಿದ್ದಾರೆ. ಸೊ ಎರಡು ಹೆಸರುಗಳನ್ನು ಸೇರಿಸಿ ರವಿ ಹಂಸ ಅಂತ ಹೇಳಿ ಕಳಿಸಿದ್ದಾರೆ. ನಿಮ್ಮ ಕ್ರಿಯೇಟಿವಿಟಿಗೆ ಧನ್ಯವಾದ ಅಂತ ಹೇಳ್ತಾ ಹಾಗೆ ನಂತರದ ಸಂದೇಶ ಬಂದಿರೋದು ಚಳ್ಳಕೆರೆ ತಾಲೂಕು ಕೂರ್ಲಕುಂಟೆ ಗ್ರಾಮದಿಂದ ದೀಕ್ಷಿತ್ ಕೃಪಾ ಸೂರು ಭವ್ಯ ಅವರ ಸಂದೇಶ ಕೂಡ. ಹಿಟ್ ಚಿತ್ರದ ಜೊತೆಗೆ ಹಿಟ್ ಹಾಡುಗಳನ್ನು ಕೂಡ ಕೊಟ್ಟಂತಹ ಜೋಡಿ ಇದು ಅಂತ ಹೇಳಿ ಹೇಳಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆ ಇಂದ ಶಾಂತಿ ಕ್ರಾಂತಿ ಚಿತ್ರದ ಎಲ್ಲ ಹಾಡು ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅನುಷಾ ಅವರ ಸಂದೇಶ ಬಂದಿದೆ, ರೋಜಾ ಹೂವ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ಯಾರಿವನು ಈ ಮನ್ಮಥನು ಹಾಡು ತುಂಬ ಇಷ್ಟ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಮಂಜುಳಾ ಗಿರೀಶ್ ದಾವಣಗೆರೆಯಿಂದ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋದಾದರೆ, ಸೊ ನಾವಿವತ್ತು ಮಾತಾಡ್ತಾ ಇದ್ವಿ ಕನ್ನಡದ ಒಂದು ಯೂನಿಕ್ ಜೋಡಿ ಅಂತ ಹೇಳ್ಬೋದು. ಮರೆಯಲಾಗದ ಚಿತ್ರಗಳನ್ನು ಮರೆಯಲಾಗದ ಗೀತೆಗಳನ್ನು ಕನ್ನಡದ ಚಲನಚಿತ್ರರಂಗಕ್ಕೆ ಕೊಟ್ಟಂತಹ ಜೋಡಿ ವಿ ರವಿಚಂದ್ರನ್ ಹಾಗೆ ಹಂಸಲೈಕ ಜೋಡಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಒಬ್ಬರು ಕನಸುಗಳನ್ನು ಪರದೆಯ ಮೇಲೆ ತಗೊಂಬಂದರೆ ಇನ್ನೊಬ್ಬರು ಕನಸುಗಳಿಗೆ ಜೀವ ತುಂಬಿ ಅದಗಳಿಗೆ ಪದಗಳ ಮೂಲಕ ಸಂಗೀತ ಧಾರೆಯನ್ನು ಹರಿಸಿದಂತಹ ನಾದ ಬ್ರಹ್ಮ ಹಂಸಲೇಖ ಅವರು. ಸೊ ಇಬ್ಬರ ಕಾಂಬಿನೇಷನ್ ಮೊಟ್ಟ ಮೊದಲಿಗೆ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ 1987 ಒಂದು ಐತಿಹಾಸಿಕ ಸಿನಿಮಾ ಅಂತಲೇ ಕರಿಬೇಕು ಕನ್ನಡ ಚಲನಚಿತ್ರರಂಗದಲ್ಲಿ, ಅದು ಪ್ರೇಮಲೋಕ. ಸೊ ಪ್ರೇಮಲೋಕದಿಂದ ಶುರುವಾಯಿತು ಇವರಿಬ್ಬರ ಜರ್ನಿ. ನಂತರ ಹಿಂತಿರುಗಿ ನೋಡೇ ಇಲ್ಲ. ಸೊ ನಿಮಗೆಲ್ಲ ಗೊತ್ತೇ ಇದೆ ನಂತರದಲ್ಲಿ ಬಂದಂತಹ ಹಾಡುಗಳು ಎಷ್ಟು ಫೇಮಸ್ ಆಯಿತು ಅಂತ. ಅದು ರವಿಚಂದ್ರನ್ ಅವರ ಮೊದಲ ನಿರ್ದೇಶನ, ಹಾಗೆ ಹಂಸಲೇಖ ಅವರ ಅದೊಂದು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅದ್ಭುತ ಸಾಹಿತ್ಯವನ್ನು ಕೂಡ ಬರೀತಾರೆ ಹಂಸಲೇಖ ಅವರು ಆ ಚಿತ್ರಕ್ಕೆ. ಸಂಭಾಷಣೆಯನ್ನು ಕೂಡ ಬರೀತಾರೆ. ಒಂದು ರೀತಿಯಲ್ಲಿ ಅದ್ಭುತ ಸೃಷ್ಟಿ ಆಗತ್ತೆ ಪ್ರೇಮಲೋಕ ಚಿತ್ರ. ಇನ್ನು ಮಾತುಕತೆ ಮುಂದುವರಿಯತ್ತೆ. ಸಿನಿಸುಟೆ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಸೃಷ್ಟಿಯ ಬ್ಯೂಟಿಫುಲ್ ಹಾಡುಗಳು ನಿಮಗಾಗಿ. ಎಸ್, ನೀವು ಕೂಡ ಸಂದೇಶವನ್ನು ಕಳಿಸಿ 9480909010139 1043

ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ರ ಸಿನಿಚಿಟ್ಟೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ವಿ ವೀರ ವಿಚಂದ್ರನ್ ಹಾಗೆ ಹಂಸಲೇಖಾ ಜೋಡಿ ನೀಡಿದಂತಹ ಕೊಡುಗೆಗಳ ಬಗ್ಗೆ, ಕನ್ನಡ ಚಿತ್ರರಂಗದಲ್ಲಿ ಈ ಜೋಡಿ ಮಾಡಿದಂತಹ ಮೋಡಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಅವರೇ ಮಾಡಿದಂತ ಸಂಗೀತ ನಿರ್ದೇಶನ ಮಾಡಿದಂತಹ ಎರಡು ಹಾಡುಗಳನ್ನ ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಯಾರೇ ನೀನು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು ರಣಧೀರ ಚಿತ್ರಕ್ಕಾಗಿ ಹಾಡಿದಂತಹ ಹಾಡು. ಹಂಸಲೇಖಾ ಅವರದೇ ಸಾಹಿತ್ಯಕ್ಕೆ ಹಂಸಲೇಖಾ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಯಾರಿವನು ಅಂತ ಹಾಡಿದ್ದು ಎಸ್ ಜಾನಕಿ ಅವರು ಪ್ರೇಮಲೋಕ ಚಿತ್ರಕ್ಕಾಗಿ, ಹಾಗೆ ಹಂಸಲೇಖಾ ಅವರದೇ ಸಾಹಿತ್ಯ, ಹಂಸಲೇಖಾ ಅವರದೇ ಸಂಗೀತ ನಿರ್ದೇಶನ. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ರೆ ಗೋಪಿ ಕೃಷ್ಣ ಚಿತ್ರ ಹಾಡು ಇಷ್ಟ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ. ಹಾಗೆ ನಂತರದ ಸಂದೇಶ ಬಂದು ತಲುಪಿರೋದು ಮೈಸೂರಿನಿಂದ ಭವಿತಾ ಅವರು ಸಂದೇಶವನ್ನು ಕಳಿಸಿ ಹಂಸಲೇಖ ಹಾಗೆ ರವಿಚಂದ್ರನ್ ಅವರ ಎಲ್ಲ ಸಿನಿಮಾದ ಹಾಡು ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ಪೆಷಲಿ ರಾಮಾಚಾರಿ ಚಿತ್ರದ ಎಲ್ಲ ಹಾಡು ನನಗೆ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ತುಂಬ ಜನಕ್ಕೆ ಈ ಹಾಡುಗಳೆಲ್ಲ ಇಷ್ಟ ಆಗತ್ತೆ. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡಲಿ, ಬಳ್ಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಪ್ರೇಮಲೋಕದಿಂದ ಈ ಜೋಡಿಯ ಪ್ರಯಾಣ ಆರಂಭ ಆಗುತ್ತೆ ಅಂತ. ನಂತರದಲ್ಲಿ ಕನ್ನಡ ಚಲನಚಿತ್ರರಂಗದ ಸಂಗೀತ ಸಂಪೂರ್ಣ ಒಂದು ರೀತಿಯೇ ಬದಲಾಗಿ ಹೋಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋದಾದರೆ ಪ್ರೇಮಲೋಕದ ನಂತರ ಈ ಜೋಡಿ ಹಿಂತಿರುಗಿ ನೋಡಲೇ ಇಲ್ಲ ಅಂತ ಹೇಳ್ಬೋದು. ಪ್ರೇಮಲೋಕ ಬರೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಆಡಿಯೋ ರೈಟ್ಸ್ಗಳು ತುಂಬ ಕಡಿಮೆ ದುಡ್ಡಿಗೆ ಮಾರಾಟ ಆಗ್ತಾ ಇತ್ತು. ಆದರೆ ಪ್ರೇಮಲೋಕ ಬಂದ ಮೇಲೆ ಆಡಿಯೋ ರೈಟ್ಸ್ ಒಂದು ರೀತಿ ಲಕ್ಷಗಳಲ್ಲಿ ಮಾರಾಟ ಆಗೋಕ್ಕೆ ಶುರು ಆಗೋಯಿತು. ಸೊ ಅದೊಂದು ರೀತಿ ದಾಖಲೆ ಅಂತಲೇ ನಾವು ಹೇಳ್ಬೋದು. ಹಾಗೆ ಇಂದಿನ ಕಾಲದ ಥರ ಇವಾಗೇನಿದೆ ಆ ಥರ ಕಂಪ್ಯೂಟರ್ ಅಥವಾ ಡಿಜಿಟಲ್ ಲೂಪ್ಸ್ ಇರಲಿಲ್ಲ ಆವಾಗಿನ ಕಾಲದಲ್ಲಿ ರೆಕಾರ್ಡಿಂಗ್ ಮಾಡೋದಕ್ಕೆ. ಚೆನ್ನೈನ ಪ್ರಸಾದ್ ಸ್ಟುಡಿಯೋದಲ್ಲಿ ಒಂದೇ ಹಾಡಿಗೆ ಬರೋಬ್ಬರಿ 150 ಹೆಚ್ಚು ಲೈವ್ ವಾದ್ಯ ಕಲಾವಿದರನ್ನು ಕೂರಿಸ್ಕೊಂಡು ಹಂಸಲೇಖಾ ಅವರು ರವಿಚಂದ್ರನ್ ಅವರು ಧ್ವನಿಮುದ್ರಣ ಮಾಡ್ತಾ ಇದ್ರು. ಸೊ ನಂತರ ಪ್ರೇಮಲೋಕದ ನಂತರ ರಣಧೀರ ಇರ್ಬೋದು, ಅಂಜದ ಗಂಡು, ಯುಗ ಪುರುಷ, ಬಣ್ಣದ ಗೆಜ್ಜೆ, ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಖ್ಯಾತಿ ನಮ್ಮ ಈ ಜೋಡಿಗೆ ಸಲ್ಲತ್ತೆ. ಸದ್ಯಕ್ಕೆ ಅವರ ಇನ್ನೂ ಎರಡು ಹಾಡುಗಳನ್ನು ಕೇಳುವಂತಹ ಸಮಯ ಇದೀಗ ಮೂಡಿ ಬರ್ತಾ ಇದೆ. ಹಂಸಲೇಖಾ ಹಾಗೆ ರವಿಚಂದ್ರನ್ ಜೋಡಿಯ ಹಿಟ್ ಹಾಡು ನಿಮಗಾಗಿ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲು, ಮ್ಯೂಸಿಕಲಿ ಯೋರ್ಸ್.

ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ

ಸಿನಿಚಿಟ್ಟೆಗೆ ಹೇಳ್ತಾ ಇದ್ರ ಸಿನಿಚಿಟ್ಟೆಯಲ್ಲಿ ರವಿಚಂದ್ರನ್ ಹಾಗೆ ಹಂಸಲೇಖಾ ಅವರ ಜೋಡಿಯ ಮೋಡಿ ನಾವು ಕೇಳ್ತಾ ಇದೀವಿ. ಅವರು ನೀಡಿದಂತಹ ಹಾಡನ್ನು ನಾವು ಕೇಳ್ತಾ ಇದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಹೂವಾ ರೋಜಾ ಹೂವಾ. ಕಲಾವಿದ ಚಿತ್ರದ ಈ ಗೀತೆ ಹಂಸಲೇಖಾ ಅವರ ಸಾಹಿತ್ಯಕ್ಕೆ, ಹಂಸಲೇಖಾ ಅವರದೇ ಸಂಗೀತ ನಿರ್ದೇಶನವಿದ್ದಂತಹ ಗೀತೆ ಮನು ಅವರ ಧ್ವನಿಯಲ್ಲಿ ಇತ್ತು. ನಂತರ ನೀವು ಕೇಳಿದ್ವಿ ಕೆ ಜೆ ಜಯಸುದಾಸ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಪ್ರೀತ್ಸೋ ತಪ್ಪ ಚಿತ್ರದ ಹಾಡಾಗಿತ್ತು. ಸೋನೆ ಸೋನೆ ಅನ್ನುವಂತಹ ಹಾಡು ಹಂಸಲೇಖಾ ಅವರದೇ ಸಾಹಿತ್ಯಕ್ಕೆ, ಹಂಸಲೇಖಾ ಅವರದೇ ಸಂಗೀತ ನಿರ್ದೇಶನವಿತ್ತು. ಪ್ರೇಮ ಲೋಕದಿಂದ ಗಾಂಧಿ ನಗರದ ಗಲ್ಲಿಯಿಂದ ಆರಂಭವಾದಂತಹ ಈ ಜೋಡಿಯ ಪ್ರಯಾಣ ದಕ್ಷಿಣ ಭಾರತವನ್ನ, ದಕ್ಷಿಣ ಭಾರತ ಅಂತ ಹೇಳಿದ್ರೆ ತಪ್ಪಾಗಬಹುದು, ಇಡೀ ಭಾರತವನ್ನೇ ಕನ್ನಡ ಚಲನಚಿತ್ರ ರಂಗದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಶಕ್ತಿಯವರದು. ಕಣ್ಮುಚ್ಚಿ ಕುಳಿತರೆ ಪರದೆ ಮೇಲೆ ಬಣ್ಣ ಬಣ್ಣದ ಕನಸುಗಳನ್ನು ಕಾಣಬಲ್ಲಂತಹ ಶಕ್ತಿ ಇದ್ದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆಗಿದ್ದವರು ಆ ಕನಸುಗಳಿಗೆ ಅಕ್ಷರ, ನಾದ, ಮಣ್ಣಿನ ಕಂಪನ್ನ ತಂದುಕೊಟ್ಟಂತಹ ನಾದ ಬ್ರಹ್ಮ ಹಂಸಲೇಖಾ. ಇವರಿಬ್ಬರು ಸೇರಿದ್ರೆ ಹುಡ್ತಾ ಇದ್ದಿದ್ದು ಬರೀ ಹಾಡಲ್ಲ, ಒಂದು ರೀತಿ ಪ್ರೇಮದ ಸುನಾಮಿ ಅಂತಲೇ ಹೇಳಬಹುದು.

ಸಿನಿಚಿಟೆ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ವೀರ ರವಿಚಂದ್ರನ್ ಹಾಗೆ ಹಂಸಲೇಖ ಜೋಡಿಯ ಮೋಡಿಯ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಪುಟ್ ನಂಜ ಚಿತ್ರದ ದಸರಾ ಗೊಂಬೆ ಅನ್ನುವಂತಹ ಹಾಡು, ಮನು ಅವರ ಧ್ವನಿದಂತಹ ಗೀತೆ. ನಂತರ ನೀವು ಕೇಳಿದ್ರಿ ಸಂಗೀತವೇ ನನ್ನ ಉಸಿರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಂತಹ ಗೀತೆ, ಯುಗಪುರುಷ ಚಿತ್ರದ ಗೀತೆ ಇದಾಗಿತ್ತು. ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ನಾವು ಮಾತಾಡ್ತಾ ಇದ್ವಿ ಜೋಡಿಯ ಪ್ರಯಾಣವನ್ನು ಪ್ರಾರಂಭ ಮಾಡಿದಂತಹ ಸಮಯದ ಬಗ್ಗೆ. ಪ್ರೇಮಲೋಕ ಚಿತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಹಂಸಲೇಖ ಅವರು

ಬರೆದಿದ್ದು ಒಂದು ಎರಡು ಹಾಡಲ್ಲ, ಬರೋಬ್ಬರಿ 11 ಹಾಡುಗಳನ್ನು ಬರೀತಾರೆ. ಅಂದರೆ ಈ ರೀತಿ ಹಾಡಿನ ಮೂಲಕ ಕತೆ ಹೇಳುವಂತಹ ಒಂದು ಶೈಲಿಯನ್ನು ಕನ್ನಡಕ್ಕೆ ಪರಿಚಯಿಸಿದಂತಹ ಖ್ಯಾತಿ ಈ ಜೋಡಿದು. ಒಂದು ರೀತಿ ಅದನ್ನು ಒಪೇರಾ ಶೈಲಿ ಅಂತ ಏನು ಕರೀತಾರೆ, ಒಪೇರಾ ಶೈಲಿಯನ್ನು ಕನ್ನಡಕ್ಕೆ ಪರಿಚಯಿಸಿದಂತಹ ಜೋಡಿ ಇದು ಅಂತ ಹೇಳಬಹುದು.

ಹಾಗೆ ಬರೀ ಪಾಶ್ಚಿಮಾತ್ಯ ಅಥವಾ ರೊಮ್ಯಾಂಟಿಕ್ ಹಾಡುಗಳಷ್ಟೇ ಅಲ್ಲದೆ ಮಣ್ಣಿನ ಸೊಗಡಿನ ಜಾನಪದವನ್ನು ಕೂಡ ಕರ್ನಾಟಕಕ್ಕೆ ಬೇರೆ ಬೇರೆ ಶೈಲಿಯಲ್ಲಿ ಉಣಬಡಿಸಿದ್ದು ಈ ಜೋಡಿ. ಕೇಂದ್ರಜೋಗಿ ಚಿತ್ರ ಇರ್ಬೋದು, ಇವತ್ತಿಗೂ ಕೂಡ ಕೇಂದ್ರಜೋಗಿಯ ಕೊಳಲಿನ ನಾದ ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬರಿಸುತ್ತೆ.

ಸಿಪಾಯಿ ಚಿತ್ರದ ಗೀತೆನ ಕೇಳಿದ್ರಿ. ಕೆ ಜೆ ಎಜ್ಜೆ ಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಲಿದಂತಹ ಹಾಡು, ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿದ್ದಂತಹ ಹಾಡನ್ನು ಕೇಳಿದ್ರಿ. ಇದರೊಂದಿಗೆ ಈ ಹೊತ್ತಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದ ಕೇಳಿದಂತಹ ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೋಗುವಂತಹ ಸಮಯ ಆಗೇ ಹೋಯಿತು. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೇಳ್ತಾನೆ ರೀ. ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಬಿಟ್ಟಿಯ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:26. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಪ್ರತಿದಿನ 11 ಗಂಟೆಯಿಂದ 12 ಗಂಟೆವರೆಗೂ ಪ್ರಸಾರವಾಗುವಂತಹ ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನೀವು ಈ ಸಮಯದಲ್ಲಿ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ನಮಗೆ ತಿಳಿಸಬಹುದು. ಹಾಡಿನ ಹೆಸರು, ಹಾಗೆ ಚಿತ್ರದ ಹೆಸರು, ಹಾಗೇನೆ ನಿಮ್ಮ ಹೆಸರನ್ನು ಬರೆದು ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು. ಸಂದೇಶವನ್ನು ಕಳುಹಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ ಮತ್ತೊಮ್ಮೆ ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ನಿಮ್ಮೊಂದಿಗೆ ಈ ಸಮಯದಲ್ಲಿ ನಾನು ಆರ್ಜಿ ಸಿಂಧು. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಹಸೀನಾ ಮಂಜಾಯಿಗೆ ಚಿತ್ರದ ಹಾಡು, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ರವರ ಧ್ವನಿಯಲ್ಲಿ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:15. ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಹಿಂದಿ ಚಿತ್ರರಂಗದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಪರದೇಶ್ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ ಕುಮಾರ್ ಸಾನು ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತವಿದ್ದಂತಹ ಹಾಡು. ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳ ಮಹಾಸಾಗರ ಹರಿದು ಬಂದಿದೆ. ಸಂದೇಶವನ್ನು ಯಾರ್ಯಾರು ಕಳಿಸಿದ್ದೀರಾ ಅಂತ ನೋಡೋದಾದರೆ ಮೊದಲನೇ ಸಂದೇಶ ಬಂದಿದೆ. ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಇವರು ಹರಿಮಣಿ ವರ್ಮಾ ಹಾಗೂ ಪಾರಸ್ಮಣಿ ವರ್ಮಾ, ಪುಷ್ಪೇಂದ್ರ ಮಣಿ ವರ್ಮಾ, ನೋಕೆಲಾಲ್ ವರ್ಮಾ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯಾರಿದು? ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲಿಯಂ ಪಾರ್ಲರ್ಕ ಅವರು ಪುತ್ತೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಹಾಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ನಮಸ್ಕಾರ. ದಿವಾಕರ್ ಶೆಣೈ ಅವರು ಮೂಡುಬಿದ್ರೆಯಿಂದ ನಮಗೆ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ರಘುನಾರಾಯಣ್ ಅವರು ಬೆಂಗಳೂರಿನಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. ನಮಸ್ತೆ, ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ನನಗೆ ಏಕ್ ಫೂಲ್ ದೋ ಮಾಲಿ ಚಿತ್ರದ ಹಾಡು ಬೇಕು, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡುವ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೆ ಗೌಡ ಅವರು ಸಹ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾಗೇಶ್, ದೀಪಾ, ಋತ್ವಿಕ್ ಅಂಡ್ ಜಾರ್ವಿಕ್ ಕೆಸಗೋಡು ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದಿನ ಸಂದೇಶ ಬಂದಿದೆ. ಯಾರಿದು? ದೊಡ್ಡ ಸಂದೇಶ ಕಳಿಸ್ಬಿಟ್ಟಿದ್ದಾರೆ. ಇವರ ಹಾಡನ್ನು ಕೇಳಿಲ್ಲ. ಇವರು ಯಾವುದೋ ಬೇರೆ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 4982 ಇವರು. ದಯವಿಟ್ಟು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಥ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತು ರಂದೀಪ್ ಹೂಡ ಅವರ ಹುಟ್ಟುಹಬ್ಬ ಇದೆ, 50ನೇ ಹುಟ್ಟುಹಬ್ಬ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ರಂದೀಪ್ ಹೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಹಾಡು ವಾರೆಂಟ್ ಚಿತ್ರದಿಂದ, ಆನಂದ್ ಬಕ್ಷಿಯವರ ಸಾಹಿತ್ಯ ಹಾಗೂ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಓ ಐ ಆಮ್ ಸಾರಿ, ನೀವು ಕೇಳಿದಂತಹ ಗೀತೆ ಇನ್ನೂ ಪ್ರಸಾರ ಆಗಿಲ್ಲ ಅಂದರೆ ರಿಯಲಿ ಐ ಆಮ್ ಸಾರಿ ಅಂತ ಹೇಳ್ತಾ ಮುಂದಿನ ಗೀತೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಪೇಯಿಂಗ್ ಗೆಸ್ಟ್ ಚಿತ್ರದ ಹಾಡು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ ಹಾಗೂ ಎಸ್ ಟಿ ಬರ್ಮನ್ ಅವರ ಸಂಗೀತ ಇರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಗೀತೆಗಳನ್ನು ಕೇಳಿ ಬಂದ್ರಿ. ಬೂಟ್ ಪಾಲಿಶ್ ಚಿತ್ರದ ಹಾಡು ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ನನೆ ಮುನ್ನೆ ಬಚ್ಚೆ ತೆರೆ ಮುಟ್ಟಿ ಮೆಕ್ಕೆ ಅನ್ನುವಂಥ ಹಾಡು, ಹಾಗೆ ಶೈಲೇಂದ್ರ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ಸಂಗೀತ ಇತ್ತು ಆ ಗೀತೆಗೆ. ಅದಾದ ನಂತರ ನೀವು ಕೇಳಿದಂತಹ ಗೀತೆ ದುಲ್ಹಾ ದುಲ್ಹನ್ ಚಿತ್ರದ ಹಾಡು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಇಂದಿವಾರ್ ಅವರ ಸಾಹಿತ್ಯ ಹಾಗೂ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಇದ್ದಂತಹ ಹಾಡು. ಶ್ರೀಕಾಂತ್ ಅವರು ಬೆಲ್ಲ ಅವರಿಗೋಸ್ಕರ ಸರ್ಜಾಪುರ ರಸ್ತೆಯಿಂದ ಸಂದೇಶವನ್ನು ಕಳಿಸಿ ನಮಗೆ ಹಾಡನ್ನು ರಿಕ್ವೆಸ್ಟ್ ಮಾಡಿದರು. ಹಾಗೆ ಮುಂದಿನ ಹಾಡು ಯಾವುದು ಅಂತ ನೋಡೋ ಮೊದಲು ಹಾಡಿಗೋಸ್ಕರ ಎಷ್ಟೊಂದು ಜನ ಸಂದೇಶವನ್ನು ಕಳಿಸಿದ್ದೀರಿ, ಸಂದೇಶವನ್ನು ಕಳಿಸಿದಂತಹ ಪ್ರೀತಿಯ ಕೇಳುಗರ ಹೆಸರನ್ನು ಓದುವಂತಹ ಸಮಯ. ಮೆಹಬೂಬಾ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ಯಾರಿದು, ಅನಿಲ್ ಜಹಾಗೀರ್ದಾರ್ ಅವರು ಕುಷ್ಟಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಹಾಗೂ ಅಖಿಲಾ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಆಪ್ಕಿ ಪಸಂದ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿರಾಗ್ ಚಿತ್ರದ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳುಹಿಸಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಮಸ್ತೆ ಮೇಡಮ್, ನಾನು ಶಿವಮೊಗ್ಗದ ರವಿ ವರ್ಮಾ ಸ್ಟ್ರೀಟಿಂದ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೂ ಸಹ ಏಕ್ ಪ್ಯಾರ್ ಕಾ ನಗಮ್ ಹೇ ಸಾಂಗು ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಕೇಳಿದಂತಹ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ನಡೆಯುತ್ತೆ. ಮುಂದಿನ ಸಂದೇಶ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂದಿನಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ ಮುಂದಿನ ಸಂದೇಶ ಬಂದಿದೆ. ಸೀತಾರಾಮ್ ಕಿರ್ಕೋಡಿಂದ ಸಂದೇಶವನ್ನು ಕಳಿಸಿ ಸೂಪರ್ ಸಾಂಗ್ ಅಂತ ಹೇಳಿ ಕಾರ್ಯಕ್ರಮವನ್ನು ಮೆಚ್ಕೋತಾ ಇದ್ದಾರೆ. ಮಂಜುಳಾ ಗಿರೀಶ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇರೋದು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು. ಮುಂದಿನ ಸಂದೇಶ ನಮಗೆ ಬಂದಿರೋ ಎಲ್ಲಿಂದ, ಸದಾಶಿವ ಹುಲಗೂರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಕುಂದ ರೂಪ ಮತ್ತು ರಮೇಶ್ ಮಠ ಕೋರಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಭಗವತ್ ಚಿತ್ರದ ಹಾಡು ಲಭ್ಯ ಇಲ್ಲ ಅಂದರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನೀವು ಕೇಳುವಂಥ ಹಾಡುಗಳು ಲಭ್ಯ ಇದ್ದರೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಅಂತ ಹೇಳ್ತಾ ಇರೋದು ಮಂಜುನಾಥ್ ಅವರು ಬಳ್ಳಾರಿಯಿಂದ. ನಿಮಗೂ ಸಹ ನಮಸ್ಕಾರ ಸರ್, ನೀವು ಕೇಳುವಂಥ ಹಾಡು ಸಹ ಪ್ರಸಾರ ಮಾಡುವ ಪ್ರಯತ್ನವನ್ನು ನಡೆಸ್ತೀವಿ. ಮುಂದಿನ ಸಂದೇಶ ಎ ಹರಿಹರನ್ ವಿಜ್ಞಾನ ನಗರದಿಂದ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನು ಕಳುಹಿಸಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರೋ ಅವರೆಲ್ಲರಿಗೂ ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೆಹಬೂಬಾ ಚಿತ್ರದ ಹಾಡು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸಮಯ ಆಗಿದೆ 11:23:28. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ರೆಟ್ರೋ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೀಮಾ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿರುವಂತಹ ಹಾಡು, ಶಂಕರ್ ಜೈಕಿಶನ್ ಅವರ ಸಂಗೀತ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸ್ಟುಡಿಯೋ ಸಮಯ ಆಗಿದೆ 11:27:26. ಹಿಂದಿ ಚಿತ್ರರಂಗದ ಹಳೆಯ ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ನೀವು ಇಷ್ಟಪಡುವಂತಹ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೇವೆ. ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಪ್ರೀತಿಯ ಕೇಳುಗರಾದಂತಹ, ಪ್ರಸಾರ ಮಾಡ್ತಾ ಇರೋ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇರೋದು ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಹಾಗೂ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು, ಗುಡ್ ಮಾರ್ನಿಂಗ್ ಮೇಡಮ್, ನಮಗೆ ದಡಕನ್ ಚಿತ್ರದ ಯಾವ್ದಾದ್ರು ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಸಂದೇಶವನ್ನ ಕಳಿಸಿದ್ದು ಯಾರು, ಮಿಥುನ್ ಕತ್ತಿ ಊರು ಬೆಲ್ಲದ ಬಾಗೇವಾಡಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಸಹ, ಶುಭೋದಯ ಮೇಡಮ್, ಒಳ್ಳೆ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ, ಧನ್ಯವಾದಗಳು, ನಮಗಾಗಿ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೇಳುವಂತಹ ಹಾಡುಗಳನ್ನು ಈ 1 ಗಂಟೆಗಳ ಅವಧಿಯಲ್ಲಿ ನಿಮಗೋಸ್ಕರ ಪ್ರಸಾರ ಮಾಡುವಂತಹ ಪ್ರಯತ್ನವಂತೂ ಖಂಡಿತವಾಗಿ ಮಾಡಿದ್ದೇನೆ. ಹಾಗೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಜಮೀರ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಶಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ ಹಾಗೂ ಸಪನ್ ಚಕ್ರವರ್ತಿ ಅವರ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಶೋರ್ ಚಿತ್ರದ ಗೀತೆಯನ್ನ ಕೇಳಿ ಬಂದ್ರಿ. ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್ ಮತ್ತು ಸಂಗಡಿಗರಾದ ಇದ್ದಂತಹ ಗೀತೆ, ಸಂತೋಷ್ ಆನಂದ್ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಇದ್ದಂತಹ ಹಾಡು.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ ಹಾಡುಗಳನ್ನ. ಕೇಳ್ತಾ ಕೇಳ್ತಾ ಒಂದು ಗಂಟೆ ಕಾಲ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ. ಸಮಯ ಆಗಿದೆ 11:56 ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ. ಇಷ್ಟೊತ್ತು ನೀವು ಇಷ್ಟಪಟ್ಟಂತಹ ಹಾಡುಗಳನ್ನ, ಹಾಗೆ ಪ್ರಸಾರವಾದಂತಹ ಹಾಡುಗಳನ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ದಡ್ಕನ್ ಚಿತ್ರದಿಂದ, ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ ಹಾಗೂ ನದೀಮ್ ಶ್ರವಣ್ ಅವರ ಸಂಗೀತ ಇರುವಂತಹ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳುಹಿಸಿದ ತಮ್ಮೆಲ್ಲರಿಗೂ, ಹಾಗೆ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿದಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಹೇಳ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಮುಂದೆ 12:00 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. 12:05 ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆ ಆಗ್ತಾ ಇರೋದು ಯಾರು ಅಂತ ಕಾಯೋದು ಬೇಕಾ ಬೇಡವಾ ಹೇಳ್ಬಿಡ್ಲಾ, ಹೇಳ್ತಾ ಇದ್ದೀನಿ. ಆರ್ ಜೆ ಗೌರಿ ಅವರು ನಿಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. 12:05 ಸರಿಯಾಗಿ ತಪ್ಪದೆ ಕೇಳಿ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಂದೇ ದೇವರು ಎಂದ ಮಹಾತ್ಮ ನಾರಾಯಣ ಗುರುಗಳ ಜಯಂತ್ಯುತ್ಸವವೆಂದು. ಹೆಸರಾಂತ ಸಮಾಜ ಸುಧಾರಕ ಹಾಗೂ ಋಷಿ ಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದು ಗೌರವ ಅರ್ಪಿಸಲಾಗುತ್ತಿದೆ. ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಎಂದೇ ಖ್ಯಾತರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಲಿಂಗಣ್ಣಯ್ಯ ಭೈರಪ್ಪ ಅವರ ಜನ್ಮದಿನವೆಂದು ವಿವಿಧೆಡೆ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಸಂಸ್ಮರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನ ಸಲ್ಲಿಸಿದ್ದಾರೆ. ಪ್ರಸಕ್ತ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಸಂಶೋಧಕ ಮೈಸೂರಿನ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ತಂಗಡಗಿ ಈ ವಿಷಯ ತಿಳಿಸಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗಣ್ಯರು ಪ್ರದಾನಿಸಿ ಗೌರವಿಸಲಿದ್ದಾರೆ ಎಂದರು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಅವರ ಸಂಸ್ಮರಣೆಯಲ್ಲಿ ಇಂದು ರಾಷ್ಟೀಯ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಚಾಯಿತಿರಾಜ್ ವ್ಯವಸ್ಥೆ ಬಲಪಡಿಸಿದ ಧೀಮಂತ ಹಾಗೂ ದೂರದೃಷ್ಟಿಯ ನೇತಾರ ಎಂದು ಬಣ್ಣಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾಲಭಾವಿ ಸ್ಮಾರಕ ಟ್ರಸ್ಟ್ ಸದಸ್ಯ ಹಾಗೂ ಹೆಸರಾಂತ ಕಲಾವಿದ ಸುರೇಶ್ ಹಾಲಭಾವಿ.
1: ಚಿತ್ರಶಿಲ್ಪಿ ಶ್ರೀ ಡಿವಿ ಹಾಲ್ಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, 4 ಜನ ಕಲಾವಿದರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ಒಬ್ಬ ಹೆಸರಾಂತ ಅನುಭವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ 3 ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನು ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು, ಬಣ್ಣಗಳನ್ನು, ತಂತ್ರಗಳನ್ನು ಬಳಸುತ್ತಾರೆ, ಸಂವಾದದಿಂದ ಅವರ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೇರವಾಗಿ ಕಲಾವಿದರಿಂದ ತಿಳಿದುಕೊಳ್ಳಬಹುದಾಗಿದೆ.
0: ಸೌರ, ಪವನ, ಬಯೋಮಾಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲವಿದ್ಯುತ್ನಂತಹ ಸ್ವಚ್ಛ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ನವೀಕರಿಸಬಹುದಾದ ಇಂಧನ ದಿನ, ಭಾರತೀಯ ಅಕ್ಷಯ್ ಊರ್ಜಾ ದಿವಸ್ ಆಚರಿಸಲಾಗುತ್ತದೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ದಿನದ ಶುಭಾಶಯ ಕೋರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ದುರ್ಘಟನೆ ವರದಿಯಾಗಿದೆ. 10 ಎಕರೆ ಅರಣ್ಯ ಸಂಪೂರ್ಣ ಭಸ್ಮವಾಗಿದೆ. ಕರ್ನಾಟಕದ ಈಜುಪಟುಗಳು ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿತ 52ನೇ ಕಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನ 2ನೇ ದಿನವಾದ ಬುಧವಾರ 8 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 14 ಪದಕಗಳನ್ನು ಮುಡಿಗೇರಿಸಿಕೊಂಡರು. ಒಟ್ಟು 16 ಚಿನ್ನ, 11 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
1: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.
2: ಹನ್ನೆರಡು ಗಂಟೆ 6:13 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿಗೆ ಕಿವಿಯಾಗಿರುವಂತಹ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೆ, ಆತ್ಮೀಯ ಕೇಳುಗರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ವಾಹಿನಿಯ ನವಿಲುಗರಿಯಲ್ಲಿ ಮುಂದಿನ ಕ್ಷಣಗಳಲ್ಲಿ ನಾನು ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಗೆಳತಿ ಆರ್ಜೆ ಗೌರಿ. ಹಾ, ನಾಳೆ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ, ವ್ರತ, ಏನೇನೋ ಕೆಲಸಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ, ಎಲ್ಲೆಲ್ಲೂ ಹಬ್ಬದ ತಯಾರಿ, ಗಡಿಬಿಡಿ ಖರೀದಿ, ಇದೆಲ್ಲ ಹಣ್ಣು ಹೂವು ತರಕಾರಿ ಪೂಜೆ ಸಾಮಗ್ರಿಗಳು ಹೀಗೆಲ್ಲ ಖರೀದಿಯ ಭರಾಟೆ. ನಿಮ್ಮೂರಿನಲ್ಲಿ ಹೇಗಿದೆಯೋ ಗೊತ್ತಿಲ್ಲಪ್ಪ, ಬೆಂಗಳೂರಿನಲ್ಲಂತೂ ಮಾರ್ಕೆಟ್ಗಳಿಗೆ ಬಿಡಿ, ಅದ್ರ ಹತ್ತಿರ ಇರುವಂಥ ರಸ್ತೆಗಳಿಗೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಅಷ್ಟು ಜನಜಂಗುಳಿ. ನಾನೀಗ ಬರ್ತಾ ನೋಡಿದ್ನಲ್ಲ, ಎಲ್ಲೆಲ್ಲೂ ಖರೀದಿಯ ಸಂಭ್ರಮ. ದಾರಿಯುದ್ದಕ್ಕೂ ಬಾಳೆದಿಂಡು, ಮಾವಿನ ಸೊಪ್ಪು, ತರಹವಾರಿ ಹಣ್ಣುಗಳು, ತರಕಾರಿಗಳು, ನೋಡೋದಕ್ಕೆ ಕಣ್ಣೆರಡು ಸಾಕಾಗ್ತಾ ಇಲ್ಲ, ನಯನ ಮನೋಹರ ದೃಶ್ಯಗಳು. ಹಾಗೆಯೇ ಜನಜಂಗುಳಿ ಬರೀ ತಲೆ ಮಾತ್ರ ಕಾಣಿಸ್ತಾ ಇದೆ ಎಲ್ಲ ಕಡೆಯಲ್ಲಿ. ನೀನು ನಾಳೆ ಬೇಕಾಗುವಂಥ ಎಲ್ಲ ವಸ್ತುಗಳ ಬೆಲೆ ಕೂಡ ಇಮ್ಮಡಿಯಾಗಿದೆ. ಹೌದು ಸ್ನೇಹಿತರೆ, ಹೂವುಗಳ ರೇಟ್ಗಳಂತೂ ಗಗನಕ್ಕೇರ್ಬಿಟ್ಟಿದೆ. 3,000 ಅಂತಾರೆ ಕನಕಾಂಬರಕ್ಕೆ, 600 ಅಂತಾರೆ ಸಂಪಿಗೆಗೆ, ಅಬ್ಬಾ ನಂದು ಬೆಟ್ಲು ಹೂಗೆ 800 ರೂಪಾಯಿ ಅಂತಿದ್ದಾರೆ. ಹೀಗೆ ನೋಡ್ಕೊಂಡು ಬರ್ತಾ ಇದ್ದೆ ಇವತ್ತು ಬರುವಾಗ, ನನಗನ್ಸಿದ್ದು ಏನು ಗೊತ್ತಾ, ತೀರಾ ಅನಿವಾರ್ಯ, ಇದಿಲ್ಲದೆ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಸಾಮಗ್ರಿಗಳನ್ನು ಖಂಡಿತ ನಾವು ಖರೀದಿ ಮಾಡಲೇಬೇಕು. ಆದರೆ ಅತಿಯಾದ ಆಡಂಬರದ ವ್ಯಾಮೋಹಕ್ಕೆ ಕೈಯಲ್ಲಿರೋ ಲಕ್ಷ್ಮಿಯನ್ನೇ ಯಾಕೆ ಕಳ್ಕೋಬೇಕು ಅಲ್ವಾ? ನೀವೇನಂತೀರಾ? ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಾವು ನಿಮ್ಮ ಜೊತೇಲಿದ್ದೀವಿ ಅಂತಾದರೆ ಎಸ್ ಅಂತ ಟೈಪ್ ಮಾಡಿ ನಮಗೆ ಕಳಿಸ್ರಿ. ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ಜೊತೇಲಿದ್ದೀರಾ ಅಂತ. ಸಂದೇಶ ಮಾಡಬೇಕಾದ್ದು, ಕಳಿಸ್ಬೇಕಾದ್ದು 9480901013 9480913 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಸ್ನೇಹಿತರೆ, ಇವತ್ತು ವಿಶೇಷವಾದಂಥ ದಿನ ಕೂಡ ಹೌದು, ರಾಷ್ಟ್ರೀಯ ರೇಡಿಯೋ ದಿನ. ಆಹಾ, ನಮ್ಮ ಅಚ್ಚು ಮೆಚ್ಚಿನ ರೇಡಿಯೋ ಇದು ರಾಷ್ಟ್ರೀಯ ರೇಡಿಯೋ ದಿನ. ಇವತ್ತು ಧ್ವನಿಯ ಮೂಲಕ ಜ್ಞಾನ ಹಂಚಿದ, ಸಂಗೀತದ ಮೂಲಕ ಮನರಂಜನೆ ನೀಡಿದಂತಹ, ಸುದ್ದಿಯ ಮೂಲಕ ಜಗತ್ತಿನ ಪರಿಚಯ ಮಾಡಿದ ನಮ್ಮ ಪ್ರೀತಿಯ ರೇಡಿಯೋಗೆ ನಮನ. ರೇಡಿಯೋ ಎಂದಿಗೂ ಹಳೆಯದಲ್ಲ, ಅದು ನೆನಪುಗಳೊಂದಿಗೆ ಸದಾ ಜೀವಂತ ಅಂತ ಪೋಪ್ಪ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ರೇಡಿಯೋ ನಮ್ಮ ನಿಮ್ಮನ್ನು ಬೆಸೆಯುವಂಥ ಒಂದು ಅಮೂಲ್ಯವಾದಂಥ ಕೊಂಡಿ. ಬನ್ನಿ ಸಾಗೋಣ ನವಿಲು ಗರಿಯಲ್ಲಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಆರಂಭದಲ್ಲೇ ಎಂತಹ ಗೀತೆ ಇದು ಅಂತ ಅನ್ಕೋತಾ ಇದ್ದೀರಾ? ಮೈಯೆಲ್ಲ ನವಿರೇಡಿಸುವಂಥ ಗೀತೆ, ಝುಮ್ಮನ್ಸುವಂಥ ಗೀತೆ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ, ಕನ್ನಡದಲ್ಲಿ ಪ್ರಥಮ ಬಾರಿಗೆ ಎರಡು ಸ್ಟಿಲ್ ಪೋಸ್ಟರ್ಗಳನ್ನು ಮಾತ್ರ ಬಳಸಿ ರಚಿಸಲಾದಂಥ ಮೋಷನ್ ಪೋಸ್ಟರ್ ಸಾಂಗ್ ಇದು. ತೀರಾ ವಿಭಿನ್ನವಾದಂಥ ಪರಿಕಲ್ಪನೆ. ಹಾಡಿದವರು ಜೆ ಅನೂಪ್ ಸೀಳಿನ್, ಇವರು ಸಂಗೀತ ನಿರ್ದೇಶಕರು ಹೌದು ಈ ಚಿತ್ರಕ್ಕೆ, ಮತ್ತು ಅರ್ಚನಾ ಉಡುಪ ಕೂಡ ಹಾಡಿದ್ದಾರೆ. 2015 ತೆರೆ ಕಂಡಂಥ ಕೆ ಎಂ ಚೈತನ್ಯ ನಿರ್ದೇಶನದ ಥ್ರಿಲ್ಲರ್ ಮೂವಿ ಆಟಗಾರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಏನಾದರೂ ನೆನಪಾಗ್ತಾ ಇದೆಯಾ ಈ ಆಟಗಾರ ಅಂದಾಗ? ಪ್ರೊಡಕ್ಷನ್ ಕಡೆ ಸ್ವಲ್ಪ ಗಮನ ಹರಿಸ್ಬೋದಾ? ಗೊತ್ತಾದರೆ ನಮಗೆ ಸಂದೇಶದ ಮೂಲಕ ನೀವು ತಿಳಿಸ್ಕೊಡಿ. 9 8 0 9 0 1 0 1 3 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸಿ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಈ ಹಾಡನ್ನು ಯಾರಿರಬಹುದು, ನಿರ್ಮಾತೃ ನಿರ್ಮಾಣ ಮಾಡಿದವರು ಯಾರು?

ಹಾಡೂರಲ್ಲಿ ಉಳಿಯೋರು ಯಾರು, ಆಟಗಾರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನೂ ಸ್ವಲ್ಪ ಸಮಯಾವಕಾಶ ನಿಮಗೆ ಕೊಡ್ತೀನಿ. ಪ್ರೊಡಕ್ಷನ್ ಯಾರದ್ದು ಅಂತ ನಿಮಗೆ ಗೊತ್ತಾದರೆ ನಮಗೆ ತಕ್ಷಣ ಸಂದೇಶವನ್ನು ಕಳಿಸ್ಕೊಡಿ. ನಾನಾಗಲೇ ಹೇಳಿದ್ದೆ, ಈ ಹಬ್ಬದ ಗಡಿಬಿಡಿಯಲ್ಲೂ ಯಾರ್ಯಾರು ಇದ್ದೀರಾ ನಮ್ಮ ಜೊತೆಯಲ್ಲಿ ಅಂತ ಕೇಳಿದ್ದಕ್ಕೆ ಸಾಕಷ್ಟು ಜನ ನಾವಿದ್ದೀವಪ್ಪ, ನಾವು ಯಾವಾಗಲೂ ನವಿಲ್ಗರಿ ಕೇಳೇ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರವರು ಕೊಕ್ಕನೂರು ಹರಿಹರದಿಂದ, ನಮಸ್ತೆ ಮೇಡಮ್, ನವಿಲ್ಗರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತಿದ್ದಾರೆ. ಧನ್ಯವಾದಗಳು. ಹಾಗೆ ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಾನು ಕೇಳ್ತಾ ಇದ್ದೀನಿ ಅಂತ ಇದ್ದಾರೆ. ಸಂತೋಷ, ನಮಸ್ತೆ, ನಾನು ಜೊತೆಯಾಗಿದ್ದೀನಿ ಈಗ ಅಂತ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿಂದ, ಹೌದು ಹೌದು ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ನಿಮ್ಮ ಜೊತೇಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ನಾನಂತೂ ಗೊತ್ತಲ್ಲ ನಿಮ್ಮ ಹೆಸರೇ ನಮ್ಮದು ಅಂತ ಹೇಳ್ತಾ ಇದ್ದಾರೆ ಗೌರಿ ಅವರು ನಾಗರಬಾವಿಯಿಂದ. ಧನ್ಯವಾದಗಳು. ಸೋನಾಲಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಇಚ್ಚಲ್ ಕಾರಂಜಿ ಇಲ್ಲಿಂದ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ. ಜಗದಂಬಿಕಾ ಹಂಸವೇಣಿ ಇವರು ಸರಿಯಾದ ಉತ್ತರವನ್ನು ಈಗ ಕಳಿಸಿದ್ದಾರೆ ನಾನು ಕೇಳಿದಂಥ ಪ್ರಶ್ನೆಗೆ. ನೀವೆಲ್ಲ ನಮ್ಮ ಜೊತೆಯೆಲ್ಲ ಇದ್ದೀರಾ ಅಂದಮೇಲೆ ನಮಗೆ ಉತ್ಸಾಹ ಇಮ್ಮಡಿ ಆಗುತ್ತೆ, ಖುಷಿ ಜಾಸ್ತಿ ಆಗುತ್ತೆ. ಖಂಡಿತ ಇವತ್ತಿನ ಕಾರ್ಯಕ್ರಮವನ್ನು ನಾನು ಒಂದು ವಿಶೇಷವಾದಂಥ ವ್ಯಕ್ತಿಗೋಸ್ಕರ, ಆ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ನಟ, ನಿರ್ಮಾಪಕ, ನಿರ್ದೇಶಕ, ಹಾಗೆ ಚಿತ್ರಕಥೆಯನ್ನು ಬರೆದಂಥವರು, ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥವರು. ಹೌದು, ಜಗದಂಬಿಕಾ ಹಂಸವೇಣಿಯವರು ಹೇಳಿದ ಹಾಗೆ ಆಟಗಾರ ಚಿತ್ರದ ನಿರ್ಮಾಪಕ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರ ಬಗ್ಗೆನೇ ಇವತ್ತು ಮಾತಾಡ್ತಾ ಇದ್ದೀವಿ. ಹೊಸದನ್ನು ಕಂಡಿದ್ದನ್ನು, ಅದರಲ್ಲಿ ಹಾಲಿವುಡ್ದಿರ್ಬೋದು, ಬೇರೆ ಭಾಷೆಗಳದ್ದಿರ್ಬೋದು, ಯಾವುದೇ ಇರಲಿ, ತುಂಬ ಚೆನ್ನಾಗಿದೆ ಅನಿಸಿದ್ದನ್ನು ಕನ್ನಡಿಗರಿಗೆ ತೋರಿಸಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದ್ದಂಥವರು. ಜೊತೆಯಲ್ಲಿ ಬಾಲ್ಯದಿಂದಲೂ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಹುಚ್ಚು. ಇದಕ್ಕೆ ಪೂರಕವಾಗಿ ಅವರ ಮನೆಯಲ್ಲಿ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರು ಕೂಡ ಸಿನಿಮಾ ರಂಗದಲ್ಲೇ ಇದ್ದವರಲ್ಲ, ಹಾಗಾಗಿ ಬಹಳಷ್ಟು ಸಿನಿಮಾದ ನಂಟು ಇವರಿಗೆ, ದ್ವಾರಕೀಶ್ ಅವರಿಗೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, ನಿಮಗಾಗಿ ಮೂಡಿ ಬರ್ತಾ ಇದೆ ಮುಂದಿನ ಗೀತೆ, ಬೆಳ್ಳಿಯ ರಾಜಬಾರವು.

ಕನ್ನಡದಲ್ಲಿ ಕನ್ನಡ ಚಿತ್ರಗಳು ವಿದೇಶಗಳಲ್ಲಿ ಚಿತ್ರೀಕರಣಗೊಂಡಂತಹ ಮೊದಲ ಕನ್ನಡ ಚಿತ್ರ ಅನ್ನುವಂಥ ಒಂದು ಖ್ಯಾತಿಗೆ ಪಾತ್ರವಾದಂಥ ಸಿಂಗಾಪುರ್ನಲ್ಲಿ ರಾಜಾಕುಳ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ದ್ವಾರ್ಕೀಶ್ ಚಿತ್ರ ಬ್ಯಾನರ್ನಲ್ಲಿ ಸಿ ವಿ ರಾಜೇಂದ್ರನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್, ದ್ವಾರ್ಕೀಶ್, ಮಂಜುಳಾ, ಮಿಸ್ ಫೆಲಿನಾ ತಾರಾಗಣದಲ್ಲಿದ್ದಂಥ ಅದ್ಧೂರಿ ಚಿತ್ರ. ಸಿಂಗಾಪುರ್ನ ಪ್ರಕೃತಿಯ ಒಂದು ಸೌಂದರ್ಯವನ್ನು, ಅಲ್ಲಿರುವಂಥ ಒಂದು ಶಿಸ್ತನ್ನು ಎಲ್ಲವನ್ನು ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. 1964 ತೆರೆ ಕಂಡಂಥ ವೀರ ಸಂಕಲ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದಂಥ, ತಮ್ಮ ವಿಶಿಷ್ಟ ಹಾಸ್ಯ ಶೈಲಿಯಿಂದ 100+ ಚಿತ್ರಗಳಲ್ಲಿ ನಾಯಕನಾಗಿ, ಹಾಸ್ಯ ನಟನಾಗಿ, ಪೋಷಕ ಪಾತ್ರಗಳಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದ ಕನ್ನಡ ಚಿತ್ರರಂಗದ ಶೋಮ್ಯಾನ್ ಅಂತಲೇ ಹೆಸರಾದಂಥ ವಾಮನ ಮೂರ್ತಿ ಪ್ರಚಂಡ ಕುಳ್ಳ ದ್ವಾರ್ಕೀಶ್ ಅವರು. ಇವರು ಜನಿಸಿದ್ದು 19 ಆಗಸ್ಟ್ 1942, ಅಂದರೆ ನಿನ್ನೆ ತಾನೇ ಅವರ ಜನ್ಮದಿನ ಇತ್ತು. ಮೈಸೂರಿನ ಹುಣಸೂರಿನಲ್ಲಿ ತಂದೆ ಬಂಗ್ಲೆ ಶ್ಯಾಮರಾವ್, ತಾಯಿ ಜಯಮ್ಮ ಅವರ ಪುತ್ರರಾಗಿ ಇವರು ಜನಿಸಿದ್ರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಮುಗಿಸಿದ ನಂತರ ತಮ್ಮ ಅಣ್ಣನ ಜೊತೆ ಸೇರಿ ಆಟೋ ಸ್ಪೇರ್ ಸ್ಟೋರನ್ನು ಶುರು ಮಾಡಿದ್ರು. ಸಾಕಷ್ಟು ಅದಕ್ಕೆ ಬಂಡವಾಳ ಕೂಡ ಹಾಕಿದರು, ಆದರೆ ಯಾಕೋ ಮನಸ್ಸಲ್ಲಿ ನಿಲ್ತಾ ಇಲ್ಲ. ಶಾಲಾ ದಿನಗಳಿಂದನೂ ಬರೇ ಸಿನಿಮಾ ಕಡೆ ಹುಚ್ಚು, ನೃತ್ಯದ ಕಡೆ ಹುಚ್ಚು, ಹಾಡೋ ಕಡೆ ಹುಚ್ಚು. ಹೀಗಾಗಿ ಈ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು ಯಾಕೋ ಸರಿ ಹೋಗ್ತಾ ಇಲ್ಲ. ಹಾಗಾಗಿ ವ್ಯಾಪಾರ ಬಿಟ್ಟು ನಾನು ಸಿನಿಮಾ ಕಡೆ ಹೋಗ್ತೀನಿ ಅಂತ ಅಣ್ಣಂಗೆ ಖಡಾಖಂಡಿತವಾಗಿ ತಿಳಿಸಿ ಅಂಗಡಿಯನ್ನು ಮುಚ್ಚಿ ಸೀದಾ ಬಂದರು, ಸಿನಿಮಾಕ್ಕೆ ಸೇರಿದ್ರು ದ್ವಾರ್ಕೀಶ್ ಅವರು.

ಆಟಗಾರ ಚಿತ್ರದ ಗೀತೆಯನ್ನು ಕೇಳಿದ ತಕ್ಷಣವೇ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಾಗರಾಜ ರೆಡ್ಡಿ, ರಾಮತೀರ್ಥ, ಹರಿಹರ ತಾಲೂಕಿನಿಂದ. ಹಾಗೆ ಪ್ರಕಾಶ್ ಅಕ್ಕಪ್ಪಾಡಿಯಲ್ಲಿ ಅವರು ಕೂಡ ಸಂದೇಶವನ್ನು ಸರಿಯಾಗಿ ಕಳಿಸಿದ್ದಾರೆ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಹೇಳ್ತಾ ಇದ್ದಾರೆ, ನಾವು ಕಾರ್ಯಕ್ರಮಕ್ಕೆ ಸೇರಿದೆವು ಮೇಡಮ್ ಅಂತ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಇವತ್ತು ಎಂ ಪಿ ಶಂಕರ್ ಅವರ ಜನ್ಮದಿನ ಇದೆ, ಖಂಡಿತವಾಗ್ಲೂ ಅವ್ರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸೋಣ. ಯಾಕಂದರೆ ಹಿರಿಯ ಕಲಾವಿದರು ಸಾಕಷ್ಟು ಚಿತ್ರಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದವರು, ಖಳನಾಯಕರಾಗಿ ಅವರನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಎಂ ಪಿ ಶಂಕರ್ ಅವ್ರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸೋಣ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು, 12:22 ಆಗ್ತಾ ಇವೆ. ಕೇಳ್ತಾ ಇರಿ FM ರೈನ್ಬೋ.

ಶೀಲಾ, ಓ ಮೈ ಶೀಲಾ, ಆಫ್ರಿಕಾದಲ್ಲಿ ಶೀಲಾ ಅವರಿಗೆ ದ್ವಾರಕೀಶವ್ರಿಗೆ ಮೊದಲಿನಿಂದನೂ ಲೇಡಿ ಟಾರ್ಜಾನ್ ಚಿತ್ರವನ್ನು ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇತ್ತು. ಅದು ಅಲ್ಲೇ ಹೋಗಿ ದಕ್ಷಿಣ ಆಫ್ರಿಕಾಗೆ ಹೋಗಿ ಮಾಡಬೇಕು ಅನ್ನುವಂಥದ್ದೊಂದಿತ್ತು. ಆಫ್ರಿಕಾಗೆ ಬಹಳಷ್ಟು ಬಾರಿ ಹೋಗಿ ಬಂದ್ರಂತೆ, ಅಲ್ಲಿನ ಲೊಕೇಶನ್ಗಳನ್ನು ಚೆಕ್ ಮಾಡೋದಕ್ಕೆ. ಸಮಾಧಾನವಾಗುವ ತನಕನೂ ಅಲ್ಲೆಲ್ಲ ಸುತ್ತಿದ್ದಾರೆ, ಯಾವ್ಯಾವ ಕಡೆ ಶೂಟ್ ಮಾಡಬಹುದು, ಕಾಡು ಯಾವ್ದು ಚೆನ್ನಾಗಿದೆ, ಎಲ್ಲಿ ಸೇಫ್ ಆಗಿದೆ ಅಂತೆಲ್ಲ ನೋಡ್ಕೊಂಬಂದಿದ್ರಂತೆ. ಇದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆ ಒಮ್ಮೆ ಅವ್ರು ಚಿಕ್ಕವರಾಗಿದ್ದಾಗ ಅವರ ಅಣ್ಣನ ಮನೇಲಿ ಏನಾಗಿತ್ತು, ಮೊಸುಂಬಿ ಹಣ್ಣು ಬಿಡ್ತಾ ಇತ್ತಂತೆ ಒಂದು ಮರದಲ್ಲಿ. ಆದರೆ ಹೊರಗಡೆ ಆ ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ಪ ಕಪ್ಪಗಾಗಿರೋದಂತೆ, ಸಿಕ್ಕಾಪಟ್ಟೆ ಹಣ್ಣು ಬಿಟ್ಬಿಟ್ಟಿತ್ತಂತೆ. ಅಣ್ಣ ಹೇಳಿದ್ರಂತೆ, ಇದನ್ನೆಲ್ಲ ಏನಿನ್ನು ಗೊಬ್ಬರಕ್ಕೆ ಹಾಕೋದಷ್ಟೇ, ಯಾಕೋ ಸೇಲ್ ಆಗ್ತಾ ಇಲ್ಲ, ಯಾರು ಆ ಸಿಪ್ಪೆ ನೋಡ್ಬಿಟ್ಟು ತೊಗೊಂಡೋಗ್ತಾ ಇಲ್ಲ ಅಂತ. ಹಣ್ಣು ಒಳಗಡೆ ಮಾತ್ರ ಭಾಳ ಸಿಹಿ ಇತ್ತಂತೆ. ಅದಕ್ಕೆ ದ್ವಾರಕೀಶವ್ರು ಹೇಳಿದ್ರಂತೆ, ಇರಲಿ ಬಿಡು, ಇಲ್ಲಿ ಪಕ್ಕದ ಊರಲ್ಲಿ ಸಂತೆ ಆಗುತ್ತಲ್ಲ, ನಾನೊಂದು ಬ್ಯಾಗಿಗೆ ಹಾಕ್ಕೊಂಡು ತೊಗೊಂಡೋಗಿ ಮಾರಾಟ ಮಾಡ್ಕೊಂಬರ್ತೀನಿ, ನೋಡೋಣ ಅಂತ ಹೇಳಿದ್ರಂತೆ. ಸರಿ, ಎಲ್ಲ ರೆಡಿ ಮಾಡಿಕೊಟ್ರು, ತೊಗೊಂಡು ಹೋಗಿದ್ದಾರೆ ಸಂತೆಗೆ. ಹೋಗಿ ಅಲ್ಲಿ ಆ ಹಣ್ಣಿನ ಮೇಲೆ ಒಂದು ಹಾಡು ಕಟ್ಟಿಬಿಟ್ಟಿದ್ದಾರೆ. ಹಾಡಿದ್ದು ಮಾತ್ರ ಅಲ್ಲ, ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಸಂತೆಯಲ್ಲಿ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಜನರೆಲ್ಲ ಸೇರಿದ್ರು, ಇವ್ರ ಮೊಸಂಬಿ ಫುಲ್ ಖಾಲಿ ಆಗೋಯಿತು. ಅಂದಿನ ಕಾಲದಲ್ಲಿ 500 ರೂಪಾಯಿ ಮೇಲೆ ವ್ಯಾಪಾರ ಮಾಡಿದಾರಂತೆ. ಬಂದು ತಮ್ಮ ಅಣ್ಣನ ಹತ್ರ ಹೇಳಿದಾಗ ಭಾಳ ಖುಷಿ ಪಟ್ಬಿಟ್ರಂತೆ. ಆಮೇಲೆ ಮೆತ್ತಗೆ ಹೇಳಿದ್ರಂತೆ, ಇನ್ನೂ ಸ್ವಲ್ಪ ಹಣ್ಣಿದೆ ಕಣೋ, ನಾಳೆ ಈ ಕಡೆ ಊರಿನಲ್ಲಿ ಒಂದು ಸಂತೆ ಇದೆ, ಹೋಗಿ ಮಾರಾಟ ಮಾಡ್ಕೊಂಬ ಅಂತ. ಈ ಥರ ಹಣ್ಣು ಮಾರಾಟ ಮಾಡೋದೇ ಒಂದು ಅಭ್ಯಾಸ ಆಗೋಯ್ತಂತೆ ಇವರಿಗೆ. ಇವ್ರನ್ನ ಕರೆದು ಕರೆದು ಹಣ್ಣು ಮಾರಾಟ ಮಾಡ್ಕೊಂಬ ಅಂಥೇಳಿ. ಈ ಮಧ್ಯದಲ್ಲಿ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿಯವರು, ಏ ನಿನಗೊಂದು ಆಫರ್ ಇದೆ ಕಣೋ, ಬಾ ನೀನು ಮಾಡು ಚಿತ್ರದಲ್ಲಿ ಅಂತ ಒಂದು ಲೆಟ್ರ್ ಬರೆದಿದ್ರು. ಅವಾಗೆಲ್ಲ ಫೋನ್ ಎಲ್ಲ ಇರಲಿಲ್ವಲ್ಲ, ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ರಂತೆ. ಇವ್ರ ಅಣ್ಣ ಏನು ಮಾಡಿದ್ರು, ಇದನ್ನು ಏನಾದ್ರು ಇವ್ರ ಕೈ ಕೊಟ್ಬಿಟ್ರೆ ಹಣ್ಣು ಮಾರಾಟ ಮಾಡೋಕ್ಕೆ ಜನನೇ ಇರಲ್ವಲ್ಲ ಅಂದ್ಕೊಂಡು ಆ ಕಾರ್ಡನ್ನೇ ಹರಿದಾಕ್ಬಿಟ್ಟಿದ್ರಂತೆ. ಇದನ್ನು ಸ್ವಾರಸ್ಯವಾಗಿ ಹೇಳ್ತಾರೆ ದ್ವಾರಕೀಶವರು. ಆದರೂ ಬಿಡಲಿಲ್ಲ ನೋಡಿ, ಸಿನಿಮಾದ ಸೆಳೆತ ಹೇಗೆ ಹೇಳ್ಕೊಂಬಂತು ಅಂತ. ಆಫ್ರಿಕಾದಲ್ಲಿ ಶೀಲಾ ಬಪ್ಪಿ ಲಹರಿ ಅವರನ್ನು ಕರ್ಕೊಂಬಂದರು ಸಂಗೀತ ನಿರ್ದೇಶನಕ್ಕೆ. ಜೇಸುದಾಸ್ ಅವರು ಹಾಡಿದರು. ಹಾಗೆ ಚಿತ್ರಮ್ಮ 1986 ಬಂದಿದ್ದು ಈ ಚಿತ್ರ. ಚಿತ್ರ ಅವರು ಕೂಡ ಹಾಡಿದರು ಈ ಗೀತೆಯನ್ನು. ಉದಯಶಂಕರ್ ಅವರ ರಚನೆಯಾಗಿತ್ತು. ಚರಣ್ ರಾಜ್ ಮತ್ತು ಶೀಲಾ ಅವರ ಅಭಿನಯದಲ್ಲಿ ಆಫ್ರಿಕಾದಲ್ಲಿ ಚಿತ್ರೀಕರಣಗೊಂಡಂಥ ಚಿತ್ರ ಇದಾಗಿತ್ತು. ಅಂದರೆ ಕನ್ನಡಿಗರಿಗೆ ಒಂದು ಹೊಸ ಅನುಭವ, ಹೀಗೂ ಇರುತ್ತಾ, ಕಾಡಿನಲ್ಲಿ ಒಂದು ಮಗು ಕಳೆದು ಹೋದರೆ ಆ ಮಗು ಪ್ರಾಣಿಗಳ ಜೊತೆಯಲ್ಲಿ ಬೆಳೆದಾಗ ಯಾವ ಥರ ಆಗುತ್ತೆ, ಆ ಮಗುಗೆ ಮತ್ತೆ ಜನರ ಜೊತೆ ಹೊಂದ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ, ಈ ಥರ ಕಥೆಯನ್ನು ಜನಕ್ಕೆ ತೋರಿಸ್ಕೊಟ್ರು ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಅವರು. ಯಾರಪ್ಪ ಅನ್ಕೋಬೇಡಿ, ಇವರೇ ನಮ್ಮ ನಿಮ್ಮ ಮೆಚ್ಚಿನ ದ್ವಾರಕೀಶ್ ಅವರು. ದ್ವಾರಕೀಶ್ ಚಿತ್ರ ಅನ್ನುವಂಥ ಬ್ಯಾನರ್ ನಡೆಯಲ್ಲಿ 50ಕ್ಕೂ ಹೆಚ್ಚು ಚಿತ್ರಗಳ ನಿರ್ಮಾಣ ಮಾಡಿದ್ದು ಇವರ ಹೆಗ್ಗಳಿಕೆ. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ. ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿಯವರ ಜೊತೆಗೆ ಸಿನಿಮಾರಂಗದ ನಂಟು. ಮೈಯಲ್ ಹರಿ

0: ಇದ್ದ ರಕ್ತದ ಜೊತೆಲೆ ಸಿನಿಮಾ ಹುಚ್ಚು ಮೈ ತುಂಬ ತುಂಬ್ಕೊಂಡ್ಬಿಟ್ಟಿದ್ರು ಈ ಹುಡುಗ ದ್ವಾರಕೀಶ್ ಅವರು. ಎತ್ತರ ಇಲ್ಲ, ಸೌಂದರ್ಯ ಇಲ್ಲ, ಮೂಗು ಬೇರೆ ದಪ್ಪ, ಆದರೂ ಇವೆಲ್ಲ ಇಲ್ಲಗಳನ್ನೇ ಬಂಡವಾಳ ಆಗಿಸ್ಕೊಂಡು, ಅಂದರೆ ಎಲ್ಲದೂ ಜೀರೋ ಜೀರೋ ಜೀರೋ ನೆಗೆಟಿವ್ ಅಂತ ಏನಿದೆ ಅದನ್ನೇ ಬಂಡವಾಳ ಮಾಡಿಕೊಂಡು ಮೈನಸ್ಗಳನ್ನೇ ಪ್ಲಸ್ ಮಾಡಿಕೊಂಡು ಚಿತ್ರ ಮಾಡ್ತಾ ಅದನ್ನು ಮಾಡಿದ್ರು. ಯಾವ ಚಿತ್ರ ಗೊತ್ತಾ? ಕುಳ್ಳ ಏಜೆಂಟ್ 0-0-0.
1: ಹೇ ಹೇ ಹೇ ಹೇ.

1972 ಆ ಸಮಯದಲ್ಲಿ ನಮ್ಮ ಕಿಶೋರ್ ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಬಹಳ ಬಹಳ ಬ್ಯುಸಿಯಾಗಿದ್ದಂಥ ನಟ ಗಾಯಕ. ಅಂಥ ಗಾಯಕರನ್ನು ಕನ್ನಡಕ್ಕೆ ಕರ್ಕೊಂಬಂದಂಥ ಖ್ಯಾತಿ ದ್ವಾರಕಿಶೋರ್ಗೆ ಸಿಗುತ್ತೆ. ಎಷ್ಟು ಅದ್ಭುತವಾಗಿ ಹಾಡಿದಾರಲ್ಲ. ಈ ಗೀತೆನ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ನಿರ್ದೇಶನ ದ್ವಾರಕಿಶೋರ ನಿರ್ಮಾಣದಲ್ಲಿ ಮೂಡಿಬಂದಂಥ ಚಿತ್ರ. ಅಭಿನಯ ಕೂಡ ದ್ವಾರಕಿಶೋರದು. ಜ್ಯೋತಿಲಕ್ಷ್ಮಿ ಇವ್ರ ಜೊತೆಯಲ್ಲಿದ್ದರು. ಸಖತ್ ಹಿಟ್ಟಾಯಿತು ಈ ಗೀತೆ. ಹಾಗೆಯೇ ಶಾಂತಾಚಾರ್ ಬಡ್ಗೇರವರು ಕೊಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ರೇಡಿಯೋ ದಿನದ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು. ಧ್ವನಿಯ ಮೂಲಕ ಜ್ಞಾನ ಹಂಚಿ, ಸಂಗೀತದ ಮೂಲಕ ಮನರಂಜನೆ ನೀಡಿ, ಸುದ್ದಿಗಳ ಮೂಲಕ ದೇಶ ವಿದೇಶದ ಆಗುಹೋಗುಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸಿದ ನಮ್ಮ ಪ್ರೀತಿಯ ರೇಡಿಯೋಗೆ ಹೃದಯಪೂರ್ವಕ ನಮನಗಳು. ರೇಡಿಯೋ ಕೇವಲ ಒಂದು ಮಾಧ್ಯಮವೂ ಅಲ್ಲ, ಅನೇಕ ತಲೆಮಾರುಗಳ ನೆನಪು, ಜ್ಞಾನ ಮತ್ತು ಮನರಂಜನೆಯ ಅವಿಭಾಜ್ಯ ಸಂಗಾತಿಯಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಿರ್ಮಾಪಕ, ನಿರ್ದೇಶಕ ನಟ ದ್ವಾರಕಿಶ್ ಅವರ ಕುರಿತು ನೀಡ್ತಾ ಇರುವಂತಹ ಮಾಹಿತಿಯು ಕೂಡ ತುಂಬಾ ಆಸಕ್ತಿ.

ದಾಯಕವಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಅವರ ಕಲಾ ಸೇವೆಯನ್ನು ನೆನಪಿಸಿಕೊಳ್ಳುವಂತೆ ಮಾಡಿತು. ಅದೇ ರೀತಿ ವರಮಹಾಲಕ್ಷ್ಮಿ ಪೂಜೆಯ ಕುರಿತು ನೀಡಿದ ಸಂದೇಶವೂ ಅರ್ಥಪೂರ್ಣ ಆಗಿತ್ತು. ಹಬ್ಬಗಳನ್ನು ಆಡಂಬರಕ್ಕಾಗಿ ಆಚರಿಸೋದಕ್ಕಿಂತ ನಮ್ಮ ಯೋಗ್ಯತೆ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಸರಳವಾಗಿ ಭಕ್ತಿಯಿಂದ ಹಾಗೂ ಸಂತೋಷದಿಂದ ಆಚರಿಸೋದು ಮುಖ್ಯ. ಹಬ್ಬದ ನಿಜವಾದ ಅರ್ಥ ನಮ್ಮ ಮನಸ್ಸಿನಲ್ಲಿ ಸಂತೋಷ, ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಮಾಜದಲ್ಲಿ ಸೌಹಾರ್ದ ಇದನ್ನು ಕಾಪಾಡಿಕೊಳ್ಳುವಂಥದ್ದು ಅಂತ ಬಹಳ ಅರ್ಥಪೂರ್ಣವಾದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರೋದಕ್ಕೆ. ನಾನು ಬಂದೆ ಮೇಡಮ್, ಸ್ವಲ್ಪ ಸಿಂಗಾಪುರ್ ಕಡೆ ಹೋಗ್ಬಿಟ್ಟಿದ್ದೆ, ಸ್ವಲ್ಪ ತಡ ಆಯಿತು. ಆದರೂ ಈಗ ಜಾಯ್ನ್ ಆದೆ ಆಫ್ರಿಕಾದಲ್ಲಿ, ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಲತಾ ದಿನೇಶ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಇಟ್ಕೊಂಡು ನಮ್ಮನ್ನು ಇವತ್ತು ಫಾರಿನ್ ಟೂರ್ ಮಾಡಿಸ್ತಾ ಇದ್ದೀರಾ ಅಂತ ಲತಾ ಅವ್ರು ಕೇಳ್ತಾ ಇದ್ದಾರೆ. ಅಯ್ಯೋ ಗಡಿ ಬಿಡಿ, ಇದ್ದಿದ್ದೆ ಬಿಡಿ, ಒಂದ್ಸಲ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಸ್ವಲ್ಪ ಮನಸ್ಸೆಲ್ಲ ಖುಷಿಯಾಗ್ಬಿಡುತ್ತೆ ಅಲ್ವಾ, ಹಗುರ ಆಗುತ್ತೆ. ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಹರೀಶ್ ಮಲ್ಲೇಶ್ವರಿಂದ ಹೇಳ್ತಾ ಇದ್ದಾರೆ, ದ್ವಾರ್ಕಿಶ್ ಚಿತ್ರ ಅಂತ ಬರುವಾಗ ಒಂದು ಭಾರತದ ನಕ್ಷೆ ಬಂದು ಅದರ ಮಧ್ಯದಲ್ಲಿ ಕರ್ನಾಟಕದ ನಕ್ಷೆಯಲ್ಲಿ ಅವರ ಮುಖ ಬರ್ತಾ ಇತ್ತು, ಅವ್ರ ಹೆಸರು ಬರ್ತಾ ಇತ್ತು, ಅವ್ರ ನಗು ಜೋರಾಗಿ ಬರ್ತಾ ಇತ್ತು. ಇದು ಅವರ ಲಾಂಛನ ಖಂಡಿತ. ದ್ವಾರ್ಕೀಶ್ ಚಿತ್ರ ಅಂತ ಬರುವಾಗ ಎಲ್ಲ ಚಿತ್ರದ ಆರಂಭದಲ್ಲಿ ಇದಿಷ್ಟನ್ನು ನಾವು ನೋಡಬಹುದು, ಇದು ಅವರ ಸ್ಪೆಷಾಲಿಟಿ. ಧನ್ಯವಾದಗಳು ಹರೀಶ್ ಅವರೇ. ದ್ವಾರ್ಕೀಶ್ ಚಿತ್ರರಂಗದಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ, ಹಲವೊಮ್ಮೆ ವಿಚಿತ್ರವಾಗೂ ಕಂಡಿದ್ದಾರೆ, ಆದರೆ ಇವೆಲ್ಲದಕ್ಕೂ ಮಿಗಿಲಾಗಿ ಅವರ ಪ್ರತಿಭೆ, ಸಾಹಸ ಪ್ರವೃತ್ತಿ, ಅವರು ನೀಡಿದಂತಹ ಕೊಡುಗೆಗಳನ್ನ ನಾವು ಗಮನಿಸಲೇಬೇಕು. ಹಲವಾರು ಚಿತ್ರಗಳಲ್ಲಿ ರಾಜ್ ಜೋಡಿಯಾಗಿ, ವಿಷ್ಣು ಜೋಡಿಯಾಗಿ ನಟಿಸಿದ್ದು ಕನ್ನಡದ ಶ್ರೇಷ್ಠ ಹಾಸ್ಯ ನಟರ ಪರಂಪರೆಯಲ್ಲಿ ಒಬ್ಬರಾಗಿದ್ದು, ಸಿದ್ದಲಿಂಗಯ್ಯ, ಭಾರ್ಗವ ಅಂಥವರನ್ನು ನಿರ್ದೇಶಕರಾಗಿ ಮಾಡಿದ್ದು, ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದು, ವಿದೇಶದ ವೈಭೋಗಗಳನ್ನು ಚಿತ್ರರಸಿಕರು ಕನ್ನಡ ಚಿತ್ರಗಳಲ್ಲಿ ಕಾಣುವಂತೆ ಮಾಡಿದ್ದು, ಕಿಶೋರ್ ಕುಮಾರ್ ಅಂತಹ ಗಾಯಕನನ್ನು ಕನ್ನಡ ಚಿತ್ರರಂಗಕ್ಕೆ ಕರೆತಂದಿದ್ದು, ಪೌರಾಣಿಕ ಚಿತ್ರಗಳು ಮರೆಯಾಗಿದ್ದಂತಹ ಕಾಲದಲ್ಲಿ ಗುರು ಶಿಷ್ಯರು ಅಂತಹ ಚಿತ್ರ ನಿರ್ಮಿಸಿದ್ದು, ಆಪ್ತ ಮಿತ್ರದಂತಹ ಅಪೂರ್ವ ಯಶಸ್ಸಿನ ಚಿತ್ರ ನಿರ್ಮಿಸಿದ್ದು, ಇವೆಲ್ಲ ದ್ವಾರಕೀಶವರ ಅಮೋಘ ಇತಿಹಾಸದ ವಿವಿಧ ಕಾಲಘಟ್ಟಗಳು. ಸಂಗೀತ ನಿರ್ದೇಶಕರಾದ ವಿಜಯಾನಂದ ಅವರ ಸಹಾಯಕರಾಗಿದ್ದವರು ಎ ಆರ್ ರೆಹಮಾನ್, ಅವರನ್ನು ಕೂಡ ಕನ್ನಡಕ್ಕೆ ಕರ್ಕೊಂಬಂದಿದ್ದಾರೆ ಇವರು ಅಂತ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀರಾ. ತಮ್ಮ ಹೆಸರು ಇಲ್ಲಿ ಗೊತ್ತಾಗ್ತಾ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ. ಓಕೆ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತರಾಯ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಜೊತೆಯಲ್ಲೇ ಇದ್ದು ಇಷ್ಟೊಂದು ಮಾಹಿತಿಗಳನ್ನ ನೀವೇ ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಸ್ನೇಹಿತರೆ, ಬನ್ನಿ ಇನ್ನೊಂದು ಸುಂದರವಾದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

0: ಇಬ್ಬರು ಮೇರು ಕಲಾವಿದರು, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಡಾಕ್ಟರ್ ಬಿ ಸರೋಜಾದೇವಿ. ಈ ಇಬ್ಬರು ಮೇರು ಕಲಾವಿದರ ಅಭಿನಯದ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಅವರು ಹಾಡಿದಂಥ ಗೀತೆ ಭಾಗ್ಯವಂತರು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ ಆಗಿತ್ತಿದ್ದು. 1977 ತೆರೆ ಕಂಡಂಥ ಈ ಚಿತ್ರ. 1969 ಮೇಯರ್ ಮುತ್ತಣ್ಣ, ಇದು ಕೂಡ ರಾಜ್ಕುಮಾರ್ ಮತ್ತು ಭಾರತಿಯವರ ಅಭಿನಯದ್ದು. ಈ ಚಿತ್ರ ಎರಡೂ ಚಿತ್ರಗಳು ದ್ವಾರಕೀಶ್ ಚಿತ್ರ ಲಾಂಛನದಲ್ಲೇ ಮೂಡಿ ಬಂದಿದ್ದು. ದ್ವಾರಕೀಶ್ ಅವರೇ ಇದರ ನಿರ್ಮಾಣ ಮಾಡಿದಂಥದ್ದು. ತುಂಬ ಸೂಪರ್ ಹಿಟ್ ಆದಂಥ ಚಿತ್ರಗಳು. ಹಾಗೆ ವೀರ ಸಂಕಲ್ಪ, ಬಂಗಾರದ ಮನುಷ್ಯ, ಹೀಗೆ ಹಲವಾರು ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ದ್ವಾರಕೀಶ್ ಅವರು ನಟನೆಯಲ್ಲೂ ಮಿಂಚಿದ್ದಾರೆ. ಡಾಕ್ಟರ್ ರಾಜ್ ಅವರೊಂದಿಗೆ ಬಾಂಧವ್ಯ ಇದ್ದಿದ್ದನ್ನು ದ್ವಾರಕೀಶ್ ಅವರು ಪದೇ ಪದೇ ತಮ್ಮ ಸಂದರ್ಶನದಲ್ಲಿ ಜ್ಞಾಪಿಸ್ಕೋತಾ ಇದ್ದರು. ರಾಜ್ಕುಮಾರ್ ಅವರು ಹೋದ್ಮೇಲೆ ನನಗೆ ಜೀವನದಲ್ಲಿ ಒಂಥರ ಸತ್ವನೇ ಕಳೆದು ಹೋದಂಗಾಯಿತು, ಅದ್ರ ಜೊತೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೊರಟೋಗ್ಬಿಟ್ರು, ನಾನು ಒಂಟಿಯಾಗ್ಬಿಟ್ಟೆ ಅನಿಸ್ತಾ ಇದೆ ಅಂತ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್

ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಬಾರಿ ಬಾರಿ ಬಾಬಾ ರಾಗವಾಗಿ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅಮೋಘ ಕಂಠಸಿರಿಯಲ್ಲಿ ಮಾಳವಿಕಾ ಮತ್ತು ರತ್ನಾಕರ್ ಅಭಿನಯದ ಜಂಧ್ಯಾಲ ನಿರ್ದೇಶನದ ದ್ವಾರ್ಕೀಶ್ ನಿರ್ಮಾಣದ ಚಿತ್ರ ಇದಾಗಿತ್ತು. 1983 ತೆರೆ ಕಂಡಂತಹ ಆನಂದ ಭೈರವಿ ಶಾಸ್ತ್ರೀಯ ಸಂಗೀತ ನೃತ್ಯವೇ ಮೂಲ ವಸ್ತುವಾಗಿದ್ದಂತಹ ಒಂದು ಅಪರೂಪದ ಚಿತ್ರ. ಗಿರೀಶ್ ಕಾರ್ನಾಡ್ ಅವರು ಇದರಲ್ಲಿ ಅಮೋಘವಾಗಿ ನೃತ್ಯಗಾರನ ಪಾತ್ರವನ್ನು ಮಾಡಿದರು. ಕೂಚಿಪುಡಿ ನೃತ್ಯವನ್ನು ಇದರಲ್ಲಿ ಕಲಿಸುವಂತಹ ಪಾತ್ರ ಗುರುಗಳಾಗಿದ್ದರು. ಕಾಂಚನ ರಾಜೇಶ್ ಮಹಾಲಕ್ಷ್ಮಿ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದರು. ರಮೇಶ್ ನಾಯ್ಡು ಅವರು ಸಂಗೀತ ನೀಡಿದಂಥ ಚಿತ್ರ ಇದು. ತೆಲುಗು ಮತ್ತು ಕನ್ನಡದಲ್ಲಿ ನಿರ್ಮಿಸಲಾಗಿತ್ತು ಈ ಚಿತ್ರವನ್ನು. ಹಾಗೆಯೇ ಅತ್ಯುತ್ತಮ ಚಿತ್ರ ಅನ್ನುವಂಥ ಪ್ರಶಸ್ತಿಯನ್ನು, ನಂದಿ ಪ್ರಶಸ್ತಿಯನ್ನು ಪಡೆಯಿತು ಈ ಚಿತ್ರ. ಜಂಧ್ಯಾಲ ನಿರ್ದೇಶಕ ಜಂಧ್ಯಾಲ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಚಿತ್ರಕಥೆಗಾಗಿ ಕೆ ಎಸ್ ಚಂದ್ರಮೂರ್ತಿ ಅವರಿಗೆ ಸೆಕೆಂಡ್ ಬೆಸ್ಟ್ ಸ್ಟೋರಿ ರೈಟರ್ ಅವಾರ್ಡ್ ಬಂತು. ಬೆಸ್ಟ್ ಸಿನಿಮಾಟೋಗ್ರಫಿಯಲ್ಲಿ ಎಸ್ ಗೋಪಾಲ್ ರೆಡ್ಡಿ ಅವರಿಗೆ ನಂದಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅತ್ಯುತ್ತಮ ನಟನೆಗಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ದೊರೆತರೆ, ಪ್ರತಿಷ್ಠಿತ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿಮರ್ಶಾತ್ಮಕ ಮೆಚ್ಚುಗೆ ಅಂದರೆ ಕ್ರಿಟಿಕಲ್ ಅಕ್ಲೈಮ್ ದೊರೆತಿದ್ದು ಬಹಳ ಹೆಮ್ಮೆಯ ವಿಷಯವಾಗಿತ್ತು. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ತುಂಬ ಖುಷಿಯಾಗ್ತಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಹೇಳ್ತಾ ಇದ್ದಾರೆ. ಎಚ್ ಎಲ್ ಬಸವರಾಜು ಅವರು ಹೇಳ್ತಾ ಇದ್ದಾರೆ ಪುಟ್ಟಗೇರಿ ಹೊಸಹಳ್ಳಿ ಮಾಡಾಳುವಿಂದ. ಮೇಡಮ್, ದ್ವಾರ್ಕೀಶ್ ಅಂದರೆ ಸ್ವರ್ಗದ ಬಾಗಿಲು ತೆರೆದವರು ಚಿತ್ರರಂಗದಲ್ಲಿ. ಅವರು ನನ್ನನ್ನು ನಮ್ಮೂರಿನಲ್ಲಿ ದ್ವಾರ್ಕೀಶ್ ಅಂತಲೇ ಕರೀತಾರೆ, ಯಾಕಂದರೆ ಅವರಂತೆ ನಾನು ಕುಳ್ಳಲಿದ್ದೇನೆ. ಮೇಡಮ್, ಮಂಕುತಿಮ್ಮ ಚಿತ್ರದಲ್ಲಿ ಆ ಕಲಿಯೋ ರೀತಿ ಎಷ್ಟೊಂದು ನಗು ತರಿಸುತ್ತೆ. ಅದರಲ್ಲಿ ತಾರಾ ಮೇಡಮ್ ಅವರನ್ನು ಸತ್ಪ್ರಜೆ ಮಾಡುವಂತಹ ಕತೆ ಈಗಲೂ ಮನಸ್ಸಿನಲ್ಲಿ ಉಳಿದಿದೆ. ದ್ವಾರ್ಕೀಶ್ ಅಂದರೆ ಸಾಧನೆ ಸಾಧಕ, ಅವರಿಗೆ ಕೃತಜ್ಞತೆ, ನಮ್ಮಿಂದ ಧನ್ಯವಾದಗಳು ಅಂತ ಇದ್ದಾರೆ. ಖಂಡಿತ ನಿಮ್ಮ ಕಾರ್ಯಕ್ರಮಕ್ಕೆ ಕೇಳಿ ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳು. ಹಾಡುಗಳು ಮಾಹಿತಿ ತುಂಬ ಚೆನ್ನಾಗಿದೆ, ವಂದನೆಗಳು ಅಂತ ಶ್ರೀನಿವಾಸರಾಜು ಚಿಕ್ಕಬಳ್ಳಾಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಕೃಷ್ಣನ ಮೂರು ಕೊಳಲುಗಳ ಹೆಸರು ವೇಣು, ಮುರಳಿ ಮತ್ತು ವಂಶಿ ಅಂತ ಅನುಷಾ ಅವರು ಈಗ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾರೆ. ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ, ದ್ವಾರ್ಕೀಶ್ ಅವರ ಕಾರ್ಯಕ್ರಮ ಮತ್ತು ಹಾಡು ಬಹಳ ಖುಷಿ ಕೊಡ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಲತಾ ದಿನೇಶ್ ಅವರು ಹೇಳ್ತಾ ಇದ್ದಾರೆ. ಮಾಹಿತಿ ನಮಗೆ ಸಂತೋಷ ಕೊಡ್ತಾ ಇದೆ ಅಂತ ಧನ್ಯವಾದಗಳು. ನಿಮ್ಮ ಈ ಜೊತೆ ನೀವು ಜೊತೆಯಾಗಿರೋದೇ ನಮಗಂತೂ ಬಹಳ ಖುಷಿ. ದ್ವಾರ್ಕೀಶ್ ಅವರ ಹಾಸ್ಯ ನನಗೆ ಬಹಳ ಇಷ್ಟ ಮೇಡಮ್. ಅದರಲ್ಲೂ ಮೇಯರ್ ಮುತ್ತಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಕೂದಲು ಕಟ್ ಮಾಡ್ತಾರಲ್ಲ, ಅದು ಅದ್ಭುತ. ನಾನು ಆಫ್ರಿಕಾದಲ್ಲಿ ಶೀಲಾ ನೋಡಿದ್ದು, ಗಣಪತಿ ಹಬ್ಬದಲ್ಲಿ ರೋಡ್ನಲ್ಲಿ ಸಿನಿಮಾ ಹಾಕಿದ್ರು. ಇವೆಲ್ಲವನ್ನು ಜ್ಞಾಪಿಸ್ಕೋತಾ ಇದ್ದಾರೆ ಲತಾ ಅವರು, ಲತಾ ದಿನೇಶ್ ಅವರು. ಇನ್ನು ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಹೇಳ್ತಾ ಇದ್ದಾರೆ, ದ್ವಾರ್ಕೀಶ್ ಅವರ ಬಗ್ಗೆ ಮಾಹಿತಿ ಹಾಗೂ ಪ್ರಸಾರವಾದ ಹಾಡುಗಳು ಇಷ್ಟವಾದವು. ದ್ವಾರ್ಕೀಶ್ ಅವರ ಕೊನೆ ಕ್ಷಣದಲ್ಲಿ, ಜೀವನದ ಕೊನೆ ಕ್ಷಣದಲ್ಲಿ ಸುಮಾರು ಜನ ಯಾವುದೇ ಸಹಾಯ ಮಾಡಲಿಲ್ಲ, ಇದು ದುಃಖದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಬಹಳಷ್ಟು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ. ರೇಡಿಯೋ ಕೇಳ್ತಾ ಬಂದಿದ್ದೀನಿ, ಎಷ್ಟೊಂದು ಚೆನ್ನಾಗಿದೆ. ಸಿಂಗಾಪುರನ ಮೂರು ಬಾರಿ ಹೋಗಿ ಬಂದಿದ್ದೀನಿ, ತುಂಬ ಕ್ಲೀನ್ ಸಿಟಿ ಇದೆ ಅದು. ನನ್ನ ಮಗ ಕೂಡ ಅಲ್ಲೇ ವರ್ಕ್ ಮಾಡೋದು. ದ್ವಾರ್ಕೀಶ್ ಅವ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ವಿವರವನ್ನು ತಿಳಿಸ್ತಾ ಇದ್ದೀರಾ, ತುಂಬ ಖುಷಿಯಾಗ್ತಾ ಇದೆ ಅಂತ. ಹಾಗೆ ನಾನು ನಿಮ್ಮ ಮಾತು ಮತ್ತು ಮಾಹಿತಿಯನ್ನು ಕೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿಂದ ಹೇಳ್ತಾ ಇದ್ದಾರೆ. ತಮ್ಮ ಗಿಡ್ಡನೆಯ ಕಾಯ ಮತ್ತು ಮುಖದ ಎಕ್ಸ್ಪ್ರೆಷನ್ನ ಬಳಸ್ಕೊಂಡು ಮಾಡುವಂತಹ ಕಾಮಿಡಿ ದೃಶ್ಯಗಳು ಚಿತ್ರದ ಹೈಲೈಟ್ ಆಗಿದ್ದು, ರಾಜನ ಆಸ್ಥಾನ ಅಥವಾ ಸೈನಿಕರ ನಡುವೆ ಅವರು ಸಿಲುಕಿಕೊಳ್ಳುವಂಥ ಸನ್ನಿವೇಶಗಳು ಹಾಸ್ಯಭರಿತವಾಗಿ ಮೂಡಿಬಂದಿದ್ದು. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. 6 ಎತ್ತರದ ನಾಯಕರ ಜೊತೆಯಲ್ಲಿ ನಿಂತುಕೊಂಡು 3 ಕುಳ್ಳ ಅವರು ಮಾಡುವಂಥ ಹಾಸ್ಯಕ್ಕೆ ಅದನ್ನೇ ತಮ್ಮ ಕುಳ್ಳತನವನ್ನೇ ದೊಡ್ಡ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಇಡೀ ಕರ್ನಾಟಕವನ್ನೇ ನಗೆಗಡ್ಲಲ್ಲಿ ತಿಳಿಸಿದಂಥ ಒಬ್ಬರೇ ಒಬ್ಬ ಹಾಸ್ಯ ಚಕ್ರವರ್ತಿ ಅಂದರೆ ಅದು ನಮ್ಮ ದ್ವಾರ್ಕೀಶ್ ಅವರು ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ

ಇದ್ರಿ, ಸಮಯ ನೋಡಿ ಹೇಗೆ ಓಡ್ತಾ ಇದೆ ಅಂತ. ದ್ವಾರಕೀಶವರ ಬಗ್ಗೆ ಹೇಳೋದಕ್ಕೆ ಬಹಳಷ್ಟಿದೆ. ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹಾಗೂ ನಟರಾಗಿ ಅವರು ಮಾಡಿದಂಥ ಎಲ್ಲ ಚಿತ್ರಗಳು, ಬಹಳಷ್ಟು ಚಿತ್ರಗಳು ಒಂದಾದ ಮೇಲೊಂದು ಹಿಟ್ ಆಗ್ತಾ ಬಂತು. ರಿಮೇಕ್ ಚಿತ್ರಗಳ ನಿರ್ಮಾಪಕರಾಗಿ ಹಿಂದಿಯಲ್ಲಿ, ತಮಿಳಿನಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ 1987ರಲ್ಲಿ ತೆರೆ ಕಂಡಂಥ ಡಾನ್ಸ್ ರಾಜಾ ಡಾನ್ಸ್, ಈ ಚಿತ್ರದ ನಿರ್ಮಾಣ ಮತ್ತು ನಿರ್ದೇಶನದ ಹೊಣೆ ಹೊತ್ತು ಹೊಸ ಮುಖವಾದಂಥ ವಿನೋದ್ ರಾಜ್ ಅವರನ್ನು ದಿವ್ಯಾ ಮತ್ತು ಸಂಗೀತಾ ಅವರಿಗೆ ಬಣ್ಣದ ಲೋಕವನ್ನು ಪರಿಚಯಿಸಿದ್ದು ದ್ವಾರಕೀಶ್ ಅವರು. ಸ್ವತಂತ್ರ ನಿರ್ದೇಶಕರಾಗಿ 1985ರಲ್ಲಿ ತೆರೆ ಕಂಡಂಥ ನೀ ಬರದ ಕಾದಂಬರಿಯನ್ನು ನಿರ್ಮಿಸಿ ನಿರ್ದೇಶಿಸಿದರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದಂಥ, ನಿರ್ಮಿಸಿದಂಥ, ನಿರ್ದೇಶಿಸಿದಂಥ ಚಿತ್ರಗಳಲ್ಲಿ ಬಹುಪಾಲು ಸೂಪರ್ ಹಿಟ್ ಆಯಿತು. ಹಾಗೆಯೇ ದ್ವಾರಕೀಶ್ ಅವರು ರಜತ ಪರದೆಯಿಂದ ದೂರವಾಗಿದ್ದು 18 ಚಿತ್ರಗಳ ಸತತ ಸೋಲಿನಿಂದ ಬಹಳ ಬೇಸರ ಪಟ್ಟಿದ್ರು. ಕೊನೆಯಲ್ಲಿ ಅವರಿಗೆ ಕೈ ಹಿಡಿದಿದ್ದು ಆಪ್ತ ಮಿತ್ರ ಚಿತ್ರ. ಇದರ ಪ್ರೊಡ್ಯೂಸರ್ ಆಗಿ ದ್ವಾರಕೀಶವರು ಬರ್ತಾರೆ, ಜೊತೆಯಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅವರು ಅಭಿನಯಿಸ್ತಿದ್ದಾರೆ. ಹಾಗೆ ಇನ್ನೂ ಬಹಳಷ್ಟು ಚಿತ್ರಗಳನ್ನು ಮಾಡಿದ್ರು. ಆಪ್ತ ಮಿತ್ರ ಬಹಳ ಹೆಸರು ತಂದುಕೊಡ್ತು, ಖ್ಯಾತಿಯನ್ನು ಕೊಡ್ತು. ನಾನಾಗಲೇ ಆಟಗಾರದ್ದು ಹೇಳಿದೆ, ಹಾಗೆ ಚೌಕ ಕೂಡ ಭರ್ಜರಿ ಯಶಸ್ಸನ್ನು ಕಣ್ತು. ಇನ್ನು 2023ರಲ್ಲಿ ತೆರೆ ಕಂಡಂಥ ಕನ್ನಡ ಆ್ಯಕ್ಷನ್ ಡ್ರಾಮಾ ಹಾರರ್ ಚಿತ್ರ ಮಾಯಾನಗರಿಯಲ್ಲಿ ದ್ವಾರಕೀಶಾಗಿಯೇ ನಟಿಸಿದ್ರು. ಅವರ ಚಿತ್ರ ನಿರ್ಮಾಣ ಸಂಸ್ಥೆಯ ಕೊನೆಯ ಚಿತ್ರವಾಗಿ 2019ರಲ್ಲಿ ಶಿವರಾಜ್ಕುಮಾರ್ ಅಭಿನಯದ ಆಯುಷ್ಮಾನ್ ಭವ ತೆರೆ ಕಂಡಿತು. ಕರ್ನಾಟಕದ ಕುಳ್ಳ ಎಂದೇ ಖ್ಯಾತರಾದ ದ್ವಾರಕೀಶ್ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ರು ಕೂಡ ಫೀನಿಕ್ಸ್ನಂತೆ ಮತ್ತೆ ಎದ್ದು ಮತ್ತೆ ಚಿಗುರೊಡೆದು ಮತ್ತೆ ಕೆಲಸ ಮಾಡಿದ್ರು. ಜನರಿಗೆ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟರು. ಕುಗ್ಗದ ಬಗ್ಗದ ವ್ಯಕ್ತಿತ್ವ ಅವ್ರದ್ದು, ಸಾಕಷ್ಟು ಚಿತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಬಹುಶಃ ಸಮಯ ಸಾಕಾಗ್ತಾ ಇಲ್ಲ ಅನ್ಸ್ಕೋತೀನಿ ನಾನು. ಬೆಂಗಳೂರು ಮತ್ತು ಮೈಸೂರಿನ ಎರಡು ಚಿತ್ರಮಂದಿರಗಳಲ್ಲಿ ಒಂದು ವರ್ಷದ ಒಂದೇ ಸಮನೆ ಪ್ರದರ್ಶನ, 4 ಪ್ರದರ್ಶನಗಳನ್ನು ದಿನ ಅಂಥ ಕಂಡಂಥ ಚಿತ್ರ ಆಪ್ತ ಮಿತ್ರ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ದ್ವಾರಕೀಶವರು ತಮ್ಮ 81ನೇ ವರ್ಷದಲ್ಲಿ 2024 April 16 ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಅಪಾರ ಕೊಡುಗೆಗಳಿಂದ ಸದಾ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಗೆಳತಿ ಗೌರಿಗೆ ಅಪ್ಪಣೆ ಕೊಡಿ, 1 ಗಂಟೆಗೆ ಸರಿಯಾಗಿ ನಿಮ್ಮ ಮೆಚ್ಚಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ ಬರುತ್ತೆ. ಸಿಂಧು ಅವ್ರ ಜೊತೆಯಲ್ಲಿ ನೀವು ನಿಮ್ಮ ಮೆಚ್ಚಿನ ರೆಸಿಪಿಗಳನ್ನು ಹಂಚ್ಕೋಬೋದು. ಅಪ್ಪಣೆ ಕೊಡಿ ಗೌರಿಗೆ. ಮತ್ತೆ ಮುಂದಿನ ಗುರುವಾರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ಡಿಂ ತಕ್ ಡಿಂ ತಕ್ ಡಿಂ ತಕ್ ಡಕ್ ಡಾಂ.

ಜಗದಾಂಬಿಕಾ ಹಂಸವೇಣಿ ಅವರಿಗೆ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತಂತೆ, ಧನ್ಯವಾದಗಳು ಅಂತಿದ್ದಾರೆ. ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ, ಹಾಡುಗಳು ಸೂಪರ್ ಆಗಿದ್ದು ಅಂತ ಅನುಪಮಾ ತೀರ್ಥಹಳ್ಳಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ, ನಮ್ಮ ಜೊತೆಯಾಗಿದ್ದುದಕ್ಕೆ. ಸ್ನೇಹಿತರೆ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ನಿಮ್ಮೆಲ್ಲರಿಗೂ ಮುಂಚಿತವಾಗಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಒಳಿತನೆ ಮಾಡಲಿ.

ಇದ್ದೀವಿ, ಚಕ್ಲಿ, ಲಾಡು, ಹೋಳಿಗೆ ಎಲ್ಲ ಮಾಡಬೇಕು, ನಮಗೆ ಎಷ್ಟೊಂದು ಕೆಲಸ, ನಿಮಗೆ ಬೇರೆ ರೆಸಿಪಿ ಹೇಳ್ಕೊಡೋಕ್ಕಾಗತ್ತಾ ಅಂತ ಬೈಕೋಬೇಡಿ. ನಮ್ಮ ಕೇಳುಗರಿಗೂ ಸಹ ಹಬ್ಬದ ತಯಾರಿಗೆ ಯಾವುದಾದ್ರೂ ಕ್ವಿಕ್ ಟಿಪ್ಸು, ಕ್ವಿಕ್ ರೆಸಿಪಿಗಳಿದ್ದರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0800228126. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಬಹುದು, ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ಹಂಚ್ಕೋಬಹುದು.

ಭಕ್ತ ಕನಕದಾಸ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿ ನೀಡಿದಂತಹ ಹಾಡು, ಎಂ ವೆಂಕಟರಾಜು ಅವರ ಸಂಗೀತ ಹಾಗೂ ಹುಣಸೂರು ಕೃಷ್ಣಮೂರ್ತಿ ಅವರ ಸಂಗೀತವಿದ್ದಂತಹ ಗೀತೆಯನ್ನು ಕೇಳಿದ್ರಿ. ಸ್ನೇಹಿತರೆ, ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ರೆಸಿಪಿನ ಹಂಚ್ಕೊಳ್ಳೋಕ್ಕೆ ನೀವ್ಯಾರೂ ಕರೆ ಮಾಡಲಿಲ್ಲ, ತಾಂತ್ರಿಕ ಕಾರಣಗಳಿಂದಾಗಿ ಕರೆನೂ ಸಹ ಸಿಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ನಾನೇ ಇವತ್ತು ನಿಮಗೆ ಒಂದು ರೆಸಿಪಿನ ಹಂಚ್ಕೋತಾ ಇದ್ದೀನಿ. ನಾಳೆ ಹೇಗೂ ವರಮಹಾಲಕ್ಷ್ಮಿ ಹಬ್ಬ, ದೇವರಿಗೆ ಅಂತ ಹೇಳಿ ಉಂಡೆನ ಚಕ್ಲಿನ ಎಲ್ಲ ಮಾಡಲೇಬೇಕು. ಆದರೆ ತುಂಬ ಕೆಲಸ ಇರುತ್ತೆ, ತಯಾರಿಗೆಲ್ಲ ತುಂಬ ಬ್ಯುಸಿ ಇರ್ತೀರ. ಹಾಗಾಗಿ ಒಂದು ಇನ್ಸ್ಟೆಂಟ್ ಚಕ್ಲಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲಿ ಅಮ್ಮಂದ್ರೆಲ್ಲ ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನಂತರ ಅದನ್ನು ಹುರಿದು ಅದನ್ನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಹಾಕಿಸಿ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿ ಸೂಪರಾಗಿರೋ ಚಕ್ಲಿ ಅಂತೂ ಮಾಡ್ತಾರೆ. ಆದರೆ ಈಗ ನಮ್ಮ ನ್ಯೂ ಜನರೇಷನ್ನ ಜನರಿಗೋಸ್ಕರ ಒಂದು ಇನ್ಸ್ಟೆಂಟ್ ಚಕ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಮೊದಲಿಗೆ ಅಕ್ಕಿ ಹಿಟ್ಟನ್ನು ತೊಗೋಬೇಕು. 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ 1/2 ಕಪ್ಪಷ್ಟು ಹುರಿಗಡಲೆ ಪುಡಿ, ಪುಟಾಣಿ ಪುಡಿ ಅಥವಾ ಹುರಿಗಡಲೆ ಅಂತ ಏನು ಕರಿತೀವಿ ಅದ್ರ ಪುಡಿನ 1/2 ಕಪ್ಪಷ್ಟು ಇಟ್ಕೋಬೇಕು. 2 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ಪು ಹುರಿಗಡಲೆ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಓಂಕಾಳು ಮತ್ತು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಎಳ್ಳನ್ನು ಹಾಕೋಬೇಕು. ಹಾಕಿ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1-2 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಬೇಕು. ಬಿಸಿ ಬಿಸಿಯಾಗಿರುವಂತಹ ತುಪ್ಪನ ಹಿಟ್ಟಿಗೆ ಹಾಕಬೇಕು. ಹಿಟ್ಟಿಗೆ ಹಾಕಿದ ತಕ್ಷಣ

ಕರ್ರದ ಸೊಣ್ ಬರ್ಬೇಕು ನೋಡಿ, ಆ ಥರ ಇದ್ದಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಆದಮೇಲೆ ಕುದೀತಾ ಇರೋ ನೀರು, ಬಿಸಿ ನೀರನ್ನು ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಇನ್ನೂ ರುಚಿ ಜಾಸ್ತಿ ಬೇಕು ಅಂದರೆ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಖಾರದ ಪುಡಿನೂ ಹಾಕ್ಕೋಬೋದು, ನಿಮಗೆ ಖಾರ ಇರೋ ಚಕ್ಲಿ ಬೇಕು ಅಂತಂದರೆ, ಬೇಡ ಅಂದರೆ ಹಾಗೆ ಪ್ಲೈನ್ ಆಗಿನೂ ಮಾಡ್ಕೋಬೋದು. ನೀರಲ್ಲಿ ಇದನ್ನು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಕಲಸಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ, ಸ್ವಲ್ಪ ಗಟ್ಟಿಗೆ ಇದ್ದರೂ ಒಳ್ಳೆಯದು. ಕಲಸಿಬಿಟ್ಟು ನಂತರ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸವರಿ ಚಕ್ಲಿ ಒಳಲ್ಲಿ ಉಂಡೆಗಳನ್ನ ಮಾಡಿ ಹಾಕಿ ಚಕ್ಲಿ ಶೇಪ್ಗೆ ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಕರೆದ್ರೆ ಗರಿ ಗರಿಯಾಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಚಕ್ಲಿ ತಿನ್ನೋದಕ್ಕೆ ರೆಡಿಯಾಯಿತು. ದೇವರಿಗೂ ನೈವೇದ್ಯ ಮಾಡ್ಬೋದು, ಹಾಗೆ ನಮಗೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಕೊಂಡಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ರೆಸಿಪಿ ಇಷ್ಟ ಆಗಿದ್ರೆ ಸಂದೇಶದಲ್ಲಿ ಕಳಿಸಿ, ಮಾಡಿದ್ರಾ ಟ್ರೈ ಮಾಡಿದ್ರಾ ಹೇಗಿತ್ತು ಅಂತ ನಂಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟದ್ದು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಧನ್ಯವಾದಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ. ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್, ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನ ಚೆನ್ನೈ ಬಳಿಯ ಕೋವಲಂನಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ನಡೆಯುತ್ತಿದೆ. ಕೇಂದ್ರ ಮತ್ತು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಸಮನ್ವಯದ ಅಗತ್ಯವಿರುವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿವೆ. ದಕ್ಷಿಣ ವಲಯ ಮಂಡಳಿಯು ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣವನ್ನು ಒಳಗೊಂಡಿದೆ. ಜೊತೆಗೆ ಪುದುಚೇರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇರಳ ಮುಖ್ಯಮಂತ್ರಿ ಸತೀಶನ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪದ ಆಡಳಿತಗಾರರು ಸಹ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಜನಕೇಂದ್ರಿತ ಮತ್ತು ಮಾನವೀಯತೆ ಮೊದಲು ಎಂಬ ಮನೋಭಾವದೊಂದಿಗೆ ಮಾರ್ಗದರ್ಶಿಸಲ್ಪಡಲು ಬದ್ದವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬರೆದ ತಮ್ಮ ಲೇಖನವನ್ನು ಹಂಚಿಕೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ಮಿಷನ್ ಲೈಫ್ ತತ್ವಗಳ ಆಧಾರದ ಮೇಲೆ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವತ್ತ ಗಮನಹರಿಸಿದೆ. ಜೊತೆಗೆ ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನದಲ್ಲಿ ಬೇರೂರಿರುವ ಜನಕೇಂದ್ರಿತ ಹವಾಮಾನ ಹೊಂದಾಣಿಕೆಯತ್ತ ಗಮನಹರಿಸಿದೆ ಎಂದು ಹೇಳಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಭೂಮಿಯನ್ನು ಸಾಮೂಹಿಕ ಬೆಳವಣಿಗೆ, ಸ್ಥಿತಿಸ್ಥಾಪಕ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜ್ಞಾನ ಹಂಚಿಕೆಯ ಕೇಂದ್ರದಲ್ಲಿ ಇರಿಸುವ ಭವಿಷ್ಯದತ್ತ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಈ ನಿಟ್ಟನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಹೇಳಿದೆ. ಕಾರ್ಯವಿಧಾನಗಳ ಕುರಿತಾದ ಯುಎನ್ಎಸ್ಸಿ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಉಸ್ತುವಾರಿ ಯೋಜನಾ ಪಟೇಲ್, ಸುಧಾರಣೆಯ ಅಗತ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿದೆ. 1945ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವ ಗಮನಾರ್ಹವಾಗಿ ಹೆಚ್ಚಾಗಿದ್ದು, ಹಿಂದಿನ ವಾಸ್ತವಗಳಿಂದ ಭದ್ರತಾ ಮಂಡಳಿಯು ರೂಪುಗೊಳ್ಳುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ಜಾಗತಿಕ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯದೊಂದಿಗೆ ಶಾಶ್ವತ ಮತ್ತು ಶಾಶ್ವತವಲ್ಲದ ಸದಸ್ಯತ್ವ ಎರಡರಲ್ಲೂ ವಿಸ್ತರಣೆಯ ಬೇಡಿಕೆಯನ್ನು ಭಾರತ ಪುನರುಚ್ಚರಿಸಿತು. ಸ್ಪಷ್ಟ ಮೈಲುಗಲ್ಲುಗಳು ಮತ್ತು ಗಡುವುಗಳೊಂದಿಗೆ ಪಠ್ಯ ಆಧಾರಿತ ಮಾತುಕತೆಗಳ ಮೂಲಕ ಸುಧಾರಣೆಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿಂದು ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಸಭೆ ಪ್ರಗತಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜಿಮುಯ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನಹರಿಸುವ ನಿರೀಕ್ಷೆ ಇದೆ. ಜೊತೆಗೆ ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವ ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಸಿಲಿಗುರಿಯ ಕವಾಖಾಲಿಯಲ್ಲಿ ಹೊಸ ಅಪರಾಧ ಕಾನೂನುಗಳ ಕುರಿತು 5 ದಿನಗಳ ವಿಶೇಷ ನ್ಯಾಯ ಸಂಹಿತೆ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ನಡೆಯಲಿರುವ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆಯ 4ನೇ ಸುತ್ತಿನಲ್ಲಿ ಭಾಗವಹಿಸಲು ಭಾರತದ ಸಚಿವರು ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಿಂಗಾಪುರದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜ್ಯ ಸಚಿವ ನಿತಿನ್ ಪ್ರಸಾದ್ ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿಯನ್ನು ನಾಯಕರು ಪರಿಶೀಲಿಸಿದರು. ಜೊತೆಗೆ ಆರ್ಥಿಕ ಸಹಕಾರ, ಡಿಜಿಟಲೀಕರಣ, ಸಂಪರ್ಕ, ಕೌಶಲ್ಯಾಭಿವೃದ್ದಿ ಮತ್ತು ಸುಸ್ಥಿರತೆ ಸೇರಿದಂತೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಹೊಸ ಆರ್ಥಿಕ ಯುದ್ದವನ್ನು ಘೋಷಿಸಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ನಲ್ಲಿ ಅವರು ಇರಾನ್ಗೆ ಅಮೆರಿಕದೊಂದಿಗೆ ಒಪ್ಪಂದ

ಸೇರಿಕೊಳ್ಳಲು ಹಲವಾರು ಅವಕಾಶಗಳನ್ನು ನೀಡಲಾಯಿತು. ಆದರೆ ಇರಾನ್ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು. ಹೀಗಾಗಿ ವಾಷಿಂಗ್ಟನ್ ಈಗ ಟೆಹ್ರಾನ್ ವಿರುದ್ದ ಅಭೂತಪೂರ್ವ ಆರ್ಥಿಕ ಯುದ್ದ ಪ್ರಾರಂಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟೆಹ್ರಾನ್ಗೆ ಸಹಾಯ ಮಾಡುವ ಯಾವುದೇ ದೇಶಕ್ಕೆ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಭಾರತವು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳು ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ತಲುಪಿಸಿದೆ. ಇದರೊಂದಿಗೆ ಭಾರತ ಆಫ್ಘಾನಿಸ್ತಾನದ ಜನರೊಂದಿಗಿನ ತನ್ನ ದೀರ್ಘಕಾಲದ ಆರೋಗ್ಯ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ. ಈ ನೆರವು ಆಫ್ಘಾನಿಸ್ತಾನದ ಸ್ನೇಹಪರ ಜನರ ಆರೋಗ್ಯ ಅಗತ್ಯಗಳನ್ನು ಬೆಂಬಲಿಸುವ ಭಾರತದ ನಿರಂತರ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ವೈದ್ಯಕೀಯ ಸರಬರಾಜುಗಳು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ದಾಳಿ ನಡೆಸಿದ್ದು ಕನಿಷ್ಠ 6 ಜನರು ಮೃತಪಟ್ಟಿದ್ದು 33 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ ತುರ್ತು ಸೇವೆಯ ಪ್ರಕಾರ 3 ಜಿಲ್ಲೆಗಳಾದ್ಯಂತ 12 ಸ್ಥಳಗಳ ಮೇಲೆ ದಾಳಿಗಳು ನಡೆದಿದ್ದು ವಸತಿ ಕಟ್ಟಡಗಳು, ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣ ಸಂಸ್ಥೆಗೆ ಹಾನಿಯಾಗಿದೆ. ಸೋಲೋಮಿಯನ್ಸ್ಕಿ ಜಿಲ್ಲೆಯಲ್ಲಿ 9 ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ 2 ಮಹಡಿಗಳು ನಾಶವಾಗಿವೆ. ತುರ್ತು ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಿದರು. ಕೈವ್ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುತ್ತಿರುವುದರಿಂದ ಉಕ್ರೇನ್ ಸೀಮಿತ ವಾಯು ರಕ್ಷಣಾ ಸಾಮರ್ಥ್ಯಗಳ ಮೇಲೆ ಒತ್ತಡ ತೀವ್ರಗೊಂಡಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಇಂದು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಕ್ಕೆ ಮಾಜಿ ಪ್ರಧಾನಿ ನೀಡಿದ ಸೇವೆ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984ರಿಂದ ಡಿಸೆಂಬರ್ 1989ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಹಾಕಿಯಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸೆಲ್ಫೀನ್ನಲ್ಲಿ ವ್ಯಾಗನರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿವೆ. ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಪಂದ್ಯದಲ್ಲಿ ಗೆಲುವು ಮತ್ತು ಡ್ರಾ ಸಾಧಿಸಿದರೆ ಭಾರತ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುತ್ತದೆ. ಮಂಗಳವಾರ ದಕ್ಷಿಣ ಆಫ್ರಿಕಾ ವಿರುದ್ದ ದಾಖಲೆಯ 6-1 ಅಂತರದ ಗೆಲುವಿನ ನಂತರ ಭಾರತೀಯ ವನಿತೆಯರ ತಂಡದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ಗೆಲುವು ಭಾರತದ ಹಿಂದಿನ ಅತಿದೊಡ್ಡ ವಿಶ್ವಕಪ್ ಗೆಲುವಾದ 1974ರ ಉದ್ಘಾಟನಾ ಆವೃತ್ತಿಯಲ್ಲಿ ಸ್ಪೇನ್ ವಿರುದ್ಧ 4-1 ಅಂತರದ ಜಯವನ್ನು ಸಹ ಮೀರಿಸಿದೆ. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಪೂಲ್ ಡಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ನಡುವೆ ಚೀನಾ ವಿರುದ್ದ 4-2 ಅಂತರದ ಸೋಲು ಕಂಡಿರುವ ಇಂಗ್ಲೆಂಡ್ ತಂಡಕ್ಕೂ ಇಂದಿನ ಪಂದ್ಯವನ್ನು ಗೆಲ್ಲುವುದು ಅತಿ ಮುಖ್ಯವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ದ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್ ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:21:36. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಶತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಮೇರು ಪರ್ವತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯ ಬಲ ಮಂಕುತಿಮ್ಮ. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯೇ ಬಲ ಮಂಕುತಿಮ್ಮ.

ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಕರೆದು ಅದನ್ನೇ ಬಲ ಅಂತ ಇದ್ದಾರೆ ಈ ಭಾಗದಲ್ಲಿ. ಮೇರು ಪರ್ವತಕ್ಕೆ 108 ಶಿಖರಗಳು ಹರಡಿ ನಿಂತಿವೆ. ಉನ್ನತವಾದಂಥ ಬದುಕನ್ನು ಬದುಕಿ ಬಾಳಿದ ನಿದರ್ಶನ ವ್ಯಕ್ತಿತ್ವಗಳು ನಮ್ಮ ಬದುಕಿನಲ್ಲೂ 108 ಸಾವಿರಗಟ್ಟಲೆ ಇದೆ. ಅಷ್ಟು ಉನ್ನತವಾದ ಎತ್ತರಕ್ಕೆ ಏರ ಬಯಸಿದರೆ 100 ದಾರಿಗಳಿವೆ. ಅದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ. 100 ನಿಲುಗಡೆಗಳೂ ಇವೆ. ಏರಿದ ವ್ಯಕ್ತಿತ್ವಗಳು ಏರಿದ ರೀತಿಯನ್ನು ಬಾಳಿ ಬದುಕಿದ ಅನುಭವಗಳನ್ನು ನಿಂತು ಹಿಂದೆ ನೋಡಿ ತಪ್ಪು ಒಪ್ಪುಗಳನ್ನು ಗಮನಿಸಿ ನಡೆದ ಉದಾಹರಣೆಗಳು ಬೇಕಾದಷ್ಟಿವೆ. ಅದೆಷ್ಟೋ ಪುಸ್ತಕಗಳು ನಮಗೆ ಇಂಥದ್ದನ್ನೆಲ್ಲ ಹೇಳುತ್ತವೆ. ಜ್ಞಾಪಕ ಚಿತ್ರಶಾಲೆ ಇರ್ಬೋದು, ಬಾಳಿಗೊಂದು ನಂಬಿಕೆ ಇರ್ಬೋದು, ಹೀಗೆ. ಆದರೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೈವ ಪ್ರೇರಣೆ ಎಂದು ಧ್ಯಾನಿಸಿ ಮೌನರಿ ಪುರಂದರ ವಿಠಲನ ಎಂದಿದ್ದಾರೆ ದಾಸರು ಕೂಡ. ಅದನ್ನೇ ಡಿ ವಿ ಜಿಯವರು ಏನಂತಾರೆ ಅಂದರೆ, ನಾವೆಲ್ಲ ಪ್ರವಾಸಿಗರು, ಇತರೆ ಯಾತ್ರಿಕರಿಗೆ ಹೊರೆಯಾಗದ ಹಾಗೆ ಕೆಳೆಯಾಗು, ಅವರೊಂದಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗದ ಸಿರಿಯ ಕಡೆಯ ಪಾದ ಮೇರು ಸಂಸ್ಕೃತಿಯೇ ಬಲ ಅಂತ ಹೇಳ್ತಾ ಇದೆ. ಅಂದರೆ ದುಡ್ಡಿನದು ಬಲವಲ್ಲ, ಸಂಪತ್ತಿನದು ಬಲವಲ್ಲ, ಸಜ್ಜನಿಕೆಯದು ಬಲ, ಎತ್ತರದ ಸಂಸ್ಕೃತಿಯೇ ನಿಜವಾದ ಬಲ. ಅದು ವಿಶ್ವೇಶ್ವರಯ್ಯನವ್ರದ್ದಿರ್ಬೋದು, ಡಿ ವಿ ಜಿಯವ್ರದ್ದು ಇರ್ಬೋದು, ಅಥವಾ ಹಿಂದೆ ಬದುಕಿ ಬಾಳಿದ ಮಹನೀಯರು ಇರ್ಬೋದು, ಅವರನ್ನು ನಾವು ಪ್ರಾತಃಸ್ಮರಣೀಯರು ಅಂತ ಕರೀತೇವಲ್ಲ, ಆ ಗುಣ, ಪ್ರಾತಃಸ್ಮರಣೀಯರಾಗಬೇಕಾದಂಥ ಆ ಗುಣವನ್ನು ನಾವು ಕಲಿಬೇಕು. ಅಂಥ ಎತ್ತರವಾದ ಸಂಸ್ಕೃತಿಯೇ ನಿಜವಾದ ಬಲ ಅಂತ ಇದ್ದಾರೆ ಡಿ ವಿ ಜಿಯವ್ರು.

ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ.

0: ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಅಂದುಬಿಟ್ರು. ಆ ಮೇರು ಸಂಸ್ಕೃತಿಯ ಉದಾಹರಣೆಯೊಂದನ್ನು ಈ ಕಗ್ಗಭಾಗದಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಭಕ್ತರ ಕಥೆಗಳಲ್ಲಿ ಹೊಲೆಯ ನಂದನ ಹೆಸರು ಪ್ರಸಿದ್ಧವಾದದ್ದು. ಈ ಮಹಾನುಭಾವ ಚಿದಂಬರ ಕ್ಷೇತ್ರದ ನಟರಾಜನ ಭಕ್ತ. ಹೊಲೆಯ ಆ ದಿನಗಳಲ್ಲಿ ಮೇಲ್ಜಾತಿಗಳವರ ದೇವಾಲಯದಲ್ಲಿ ಕಾಲಿರಿಸೋ ಹಾಗೇ ಇರಲಿಲ್ಲ. ಆದರೆ ನಂದನಿಗೆ ಆ ಚಿದಂಬರ ಕ್ಷೇತ್ರದಲ್ಲಿ ಸ್ವರ್ಣಸಭೆಯಲ್ಲಿ ತಾಂಡವವಾಡ್ತಾ ಇರೋ ನಟರಾಜ ಮೂರ್ತಿಯನ್ನು ಕಾಣಲೇಬೇಕು ಅಂತನ್ನೋ ಆಸೆ ಉತ್ಕಟವಾಗಿಬಿಟ್ಟಿತ್ತು. ಅದೇ ಅವನ ಜೀವನದ ಕನಸು ಕೂಡ. ಧ್ಯೇಯವಾಗಿ ಆ ತಾಂಡವ ನಟರಾಜನನ್ನು ಕಾಣೋ ಗೀಳು ಹೆಚ್ಚಿಬಿಡ್ತು. ಬೇರೆ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡ, ಸದಾ ನಟರಾಜನ ಚಿಂತೆಯಲ್ಲೇ ಜೀವನವನ್ನು ಸವೆಸಿಬಿಟ್ಟ. ನಟರಾಜ ಆ ನಂದನಿಗೆ ಒಲಿದ. ತನ್ನ ಅರ್ಚಕನ ಬೆನ್ನ ಮೇಲೆ ಆತನನ್ನು ತನ್ನಲ್ಲಿಗೆ ಬರಮಾಡಿಕೊಂಡನಂತೆ, ಆತನಿಗೆ ದರ್ಶನವಿತ್ತನಂತೆ, ತನ್ನಲ್ಲಿಯೇ ಸೇರಿಸಿಕೊಂಡು ಬಿಟ್ಟ. ಅನ್ಯ ಚಿಂತೆಗಳನ್ನು ಬಿಡಿಸಿ ಅವನಾತ್ಮವನ್ನು ಚಿನ್ಮಯಕ್ಕೆ ಸೇರಿಸಿದ ಈ ಕಥೆಯನ್ನು ದಿವಂಗತ ಶ್ರೀ ನಂಗಪುರಂ ವೆಂಕಟೇಶ ಅಯ್ಯಂಗಾರರು ನಟರಾಜ ಭಕ್ತ ಹೊಲೆಯನಂದ ಅನ್ನೋ ಹೆಸರಿನಲ್ಲಿ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಹೀಗೆ ಬಾಳಿ ಬದುಕಿದವರ ಬದುಕು ನಮಗೆ ದಾರಿ, ಅದು ನಿದರ್ಶನ, ಅದು ಪ್ರದರ್ಶನಕ್ಕಾಗಿ ಬದುಕಿದವರಲ್ಲ ಅವರು. ಇಂಥದ್ದನ್ನು ಮೇರು ಸಂಸ್ಕೃತಿ ಅಂತ ಕರೀತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿಎಲ್.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:32:56. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಇವತ್ತು ಭಾರತೀಯ ಅಕ್ಷಯ ಊರ್ಜಾ ದಿವಸ್, ಅಂದರೆ ನವೀಕರಿಸಬಹುದಾದಂತಹ ಇಂಧನದ ದಿನ. ನಮ್ಮ ದೈನಂದಿನ ಜೀವನದಲ್ಲಿ ನವೀಕರಿಸಬಹುದಾದಂತಹ ಇಂಧನದ ಅಳವಡಿಕೆಯನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ, ಮಾಡ್ಕೋಬಹುದು ಅಂತ ಹೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಮಾಲಿನ್ಯ ಇರಬಹುದು, ಜಾಗತಿಕ ತಾಪಮಾನ ಇರ್ಬೋದು, ವಾತಾವರಣದ ವ್ಯತಿರಿಕ್ತ ಬದಲಾವಣೆಗಳ ಕುರಿತು ಇವೆಲ್ಲ ಸಮಸ್ಯೆಗಳಾಗಿವೆ. ಇವುಗಳನ್ನೆಲ್ಲ ಕುರಿತು ನಾವು ಪ್ರತಿದಿನ ಮಾತಾಡ್ತಾ ಇರ್ತೀವಿ, ಸುದ್ದಿ ಸಮಾಚಾರಗಳನ್ನ, ಚರ್ಚೆಗಳನ್ನ ಕೇಳ್ತಾ ಇರ್ತೀವಿ. ಆದರೆ ಒಬ್ಬ ಶ್ರೀಸಾಮಾನ್ಯ ತನ್ನ ಜೀವನದ ಯಾವ್ಯಾವ ಪರಿಸರ ಸ್ನೇಹಿ ಬದಲಾವಣೆಗಳನ್ನು ಮಾಡ್ಕೋಬಹುದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರಿಸರಕ್ಕೆ ಹಾಗೂ ತನ್ನ ಜೀವನಕ್ಕೂ ಒಳ್ಳೆಯದಾಗಿ ಮುಂದೆ ಭೂಮಿಗೂ ಸಹ ಒಳ್ಳೆಯದಾಗುತ್ತೆ, ನಮ್ಮಿಂದ ಕೊಡುಗೆ ಸಿಗುತ್ತೆ ಅನ್ನುವಂತಹ ಭರವಸೆಯಿಂದ ನೀವು ಯಾವ್ಯಾವ ರೀತಿಯ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದೀರಾ, ಯಾವ್ಯಾವ ರೀತಿ ನವೀಕರಿಸಬಹುದಾದ ಇಂಧನಗಳ ಬಳಕೆಯನ್ನು ಮಾಡ್ತಾ ಇದ್ದೀರಾ ಅಂತ ನಮ್ಮೊಂದಿಗೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸುವ ಮೂಲಕ ಯಾವ ರೀತಿ ನವೀಕರಿಸಬಹುದಾದ ಇಂಧನಗಳನ್ನು ನಿಮ್ಮ ಜೀವನದಲ್ಲಿ ಬಳಸ್ತಾ ಇದ್ದೀರಿ, ಇದರಿಂದ ಪ್ರಕೃತಿಗೆ ನಿಮ್ಮಿಂದ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅಂತ ನಮ್ಮೊಂದಿಗೆ ಹಂಚ್ಕೋಬಹುದು. ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಬರ್ತಾ ಇದೆ, ಈ ಜೀವ ನಿನಗಾಗಿ ಚಿತ್ರದ ಹಾಡು, ಬೇಬಿ ಶಾಲಿನಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯ್ ಆನಂದ್ ಅವರ ಸಂಗೀತ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನವೀಕರಿಸಬಹುದಾದಂತಹ ಇಂಧನಗಳನ್ನು ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಬಳಸ್ಕೋತಾ ಇದ್ದೀರಾ, ಯಾವ ರೀತಿಯ ಪ್ರಕೃತಿಗೆ ಕೊಡುಗೆ ಕೊಡಲು ಯಾವ ರೀತಿಯ ವಿಧಾನಗಳನ್ನು ನೀವು ಸಹ ಅನುಸರಿಸ್ತಾ ಇದ್ದೀರಾ ಅಂತ ಕೇಳಿದ್ದೆ. ಮೊದಲನೇದಾಗಿ ನಾವು ಸೌರ ವಿದ್ಯುತ್ತನ್ನು ಬಳಕೆ ಮಾಡಬಹುದು. ಸೌರ ವಿದ್ಯುತ್ತನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆಲ್ಲ ಬಳಸ್ಕೋಬಹುದು ಅಂತ ಹೇಳೋದಾದರೆ, ಇಡೀ ಮನೆಯನ್ನೇ ನಾವು ಸೌರ ವಿದ್ಯುತ್ ರೂಫ್ ಟಾಪ್ನಲ್ಲಿ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಇಡೀ ಮನೆಗೆ ಬೇಕಾಗಿರುವಂತಹ ವಿದ್ಯುತ್ ಸಂಪರ್ಕವನ್ನು ನಾವು ಸೌರಶಕ್ತಿಯಿಂದ ಪಡೆದುಕೊಳ್ಬಹುದು. ಹಾಗೆ ಸೋಲಾರ್ ಗೀಸರ್, ಬಿಸಿ ನೀರಿಗೋಸ್ಕರ ನಾವು ಬಳಸುವಂತಹ ವಾಟರ್ ಹೀಟರ್, ಇದು ತುಂಬ ಪ್ರಚಲಿತದಲ್ಲಿದೆ. ಹಾಗೆ ಇದನ್ನು ಹಲವಾರು ವರ್ಷಗಳಿಂದ ತುಂಬ ಜನ ಅವರ ಮನೆಯ ಟೆರೆಸ್ನಲ್ಲಿ ಒಂದು ಸೌರ ಫಲಕವನ್ನು ಅಳವಡಿಸಿ ಹಾಗೆ ಅದಕ್ಕೆ ಬೇಕಾಗಿರುವಂಥ ಒಂದು ನೀರಿನ ಟ್ಯಾಂಕಿನ ವ್ಯವಸ್ಥೆ ಇರುತ್ತೆ, ಅದನ್ನು ಮಾಡಿ ಬಿಸಿ ನೀರನ್ನು ಬಳಸುವಂತಹ ಒಂದು ಪ್ರಾಕ್ಟೀಸ್ ನಡ್ಕೊಬಂದಿದೆ. ಹಾಗೆಯೇ ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜ್ ಮಾಡೋದಕ್ಕೂ ಸಹ ಸೌರ ವಿದ್ಯುತ್ತನ್ನು ಬಳಸ್ಕೊಳ್ಬಹುದು. ಅಂದರೆ ಈಗ ನಾವು ಒಂದು ಸಲ ನಮ್ಮನೆಗೆ ಸೌರ ವಿದ್ಯುತ್, ಈ ರೂಫ್ಟಾಪ್ ಏನು ಸೌರ ವಿದ್ಯುತ್ತನ್ನು ನಾವು ಬಳಸೋದಕ್ಕೆ ಶುರು ಮಾಡ್ತೀವಿ, ಈ ರೀತಿ ಇಂಥ ಒಂದು ಸಂಪರ್ಕವನ್ನು ಒಂದು ಬಾರಿ ಪಡೆದ್ರೆ ಸಾಕು, ನಮ್ಮ ಮನೆಯಲ್ಲಿ ವಿದ್ಯುತ್ಗೋಸ್ಕರ ನಾವೇನು ಕರೆಂಟಿಗೆ ಅವಲಂಬಿತವಾಗಿರುವಂಥ ಯಾವ್ಯಾವ ನಮ್ಮ ವಸ್ತುಗಳಿದೆ ಅದೆಲ್ಲದನ್ನು ಸಹ ಚಾರ್ಜ್ ಮಾಡ್ಬೋದು. ಹಾಗೆ ಮೇಜರಾಗಿ ನಾವು ಕಾರನ್ನು ಚಾರ್ಜ್ ಮಾಡಿದ್ವಿ ಅಂತಂದರೆ ನಮಗೆ ಮೊದಲನೇದಾಗಿ ಲಾಭ ಎಲ್ಲಾಗುತ್ತೆ ಅಂತಂದರೆ, ನಾವು ಪೆಟ್ರೋಲ್ ಅಥವಾ ಡೀಸೆಲನ್ನು ಬಳಸೋದನ್ನು ಅಥವಾ ಗ್ಯಾಸನ್ನು ಬಳಸೋದನ್ನು ಕಡಿಮೆ ಮಾಡ್ತೀವಿ. ಇದರಿಂದಾಗಿ ಉಪಯೋಗನೂ ಆಗುತ್ತೆ, ಪೆಟ್ರೋಲನ್ನು ಉಳಿಸಿದಾಗೂ ಆಗುತ್ತೆ, ಹಾಗೆ ಸೌರ ವಿದ್ಯುತ್ತನ್ನು ಸಹ ಬಳಸಿದಂಗೆ ಆಗುತ್ತೆ, ಪುನರ್ಬಳಕೆ ಆಗುತ್ತೆ ಇಲ್ಲಿ ಶಕ್ತಿ. ಅದರಿಂದಾಗಿ ನಮ್ಮ ಜೀವನದಲ್ಲಿ ನಾವು ಇದೇ ರೀತಿ ಪ್ರಕೃತಿ ಸ್ನೇಹಿ ವಿಧಾನಗಳನ್ನು ಬಳಸೋದ್ರಿಂದ, ಸೌರಶಕ್ತಿ ಆಗಿರ್ಬೋದು ಹಾಗೆ ಜಲಶಕ್ತಿ ಆಗಿರ್ಬೋದು, ಇಂತಹ ಪ್ರಕೃತಿ ಸ್ನೇಹಿ ವಿಧಾನಗಳನ್ನು ಬಳಸೋದ್ರಿಂದ ಪ್ರಕೃತಿಗೂ ಸಹ ಕೊಡುಗೆ ಆಗಿರಬಹುದು. ಸ್ನೇಹಿತರೆ, ಈಗ ಒಂದು ಪ್ರಕಟಣೆ. ಫುಟ್ಬಾಲ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ದಿಗ್ಗಜ ಕ್ರೀಡಾಪಟು ಇಸಾಯಾ ಅರುಮೈನಾಯಗಂ ಅವರು ಜೀವಮಾನ ಸಾಧನೆಗಾಗಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿದ್ದಾರೆ. ಜೀವಮಾನ ಸಾಧನೆಗೆ ಅರ್ಜುನ ಪ್ರಶಸ್ತಿ ಪಡೆದ ಮೊಟ್ಟ

ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಅವರಿಗೆ ಶುಭ ಹಾರೈಕೆಯನ್ನು ತಿಳಿಸ್ತಾ ಇದೆ. ಇವರು 1964 ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಬೆಳ್ಳಿ ಪದಕ ಗೆದ್ದ ತಂಡದ ಸದಸ್ಯರಾಗಿದ್ದರು. ಮರ್ಡೇಕಾ ಕಪ್ನಲ್ಲೂ ಸಹ ಆಡಿದ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಈ ಮೈಲಿಗಲ್ಲನ್ನು KSFA ಸಂಭ್ರಮಿಸಿದ್ದು ಶ್ರೀಯುತರ ನಿವಾಸಕ್ಕೆ ತೆರಳಿ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಸಹ ನೆರವೇರಿಸಿದ್ದಾರೆ. ಭಾರತ ಫುಟ್ಬಾಲ್ ಕ್ಷೇತ್ರದಲ್ಲಿ ಶ್ರೀ ಇಸಾಯ ಅರುಮೈ ನಾಯಗಂ ಅವರ ಸಾಧನೆ ಸ್ಫೂರ್ತಿಯಾಗಿದೆ, ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಏನ್ ಮಾಯೇನು ಇಲ್ಲ, ಯಾವ ಮರ್ಮನೂ ಇಲ್ಲ. ಪುನರ್ಬಳಕೆ ಆಗುವಂತಹ ಇಂಧನವನ್ನ ಬಳಸೋದ್ರಿಂದ ನಿಜವಾಗ್ಲೂ ಮಾಯೆ ಮರ್ಮ ಎರಡೂ ಇದೆ, ನಮಗೂ ಸಹ ಉಳಿತಾಯ ಆಗುತ್ತೆ. ಈಗ ನೀವು ಸೋಲಾರ್ ಅನ್ನ ಹಾಕ್ಸ್ಕೊಂಡ್ರೆ ಅಂತಂದ್ರೆ ಕರೆಂಟ್ ಬಿಲ್ ಕಟ್ಟೋದಿರಲ್ಲ, ಖರ್ಚು ಸ್ವಲ್ಪ ಕಡಿಮೆ ಆಯ್ತು. ಕೇರಳದಲ್ಲಿ ಒಬ್ರು ಡಾಕ್ಟರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಮನೆಗೆ ಸೌರ ವಿದ್ಯುತ್ ವ್ಯವಸ್ಥೆನ ತಗೊಂಡಿದ್ದಾರೆ. ಹಾಗೆ ಅವರಿರೋ ಜಾಗದಿಂದ ಅವ್ರ ಕಚೇರಿಗೆ ಹೋಗೋದಕ್ಕೆ ಒಂದು 8-10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಅವ್ರು ಬೇರೆ ಕಡೆ ಎಲ್ಲೂ ಜಾಸ್ತಿ ಓಡಾಡೋದಿಲ್ಲ, ಡಾಕ್ಟರ್ ಆಗಿರೋದ್ರಿಂದ ಅವರು ಆಸ್ಪತ್ರೆಗೂ ಮನೆಗೂ ಓಡಾಡ್ತಾರಂತೆ. ಹಾಗಾಗಿ ಅವರು ಒಂದು ಎಲೆಕ್ಟ್ರಿಕ್ ಕಾರನ್ನು ತಗೊಂಡಿದ್ದಾರೆ. ಆ ಎಲೆಕ್ಟ್ರಿಕ್ ಕಾರ್ಗೆ ಅವರು ಅವ್ರ ಮನೆಯಲ್ಲಿ ಇರೋ ಸೌರಶಕ್ತಿಯಿಂದಾನೇ ಅವರು ಕಾರನ್ನು ಚಾರ್ಜ್ ಮಾಡ್ಕೊಳ್ಳೋದನ್ನು ಬಳಸ್ಕೊಂಡಿದ್ದಾರಂತೆ. ಹೀಗಾಗಿ ಅವರಿಗೆ ಎಲ್ಲ ಜೀರೋ ಮೇಂಟೆನೆನ್ಸ್, ಕರೆಂಟ್ ಬಿಲ್ ಅಂತೂ ಕಟ್ಟೋಂಗೆ ಇಲ್ಲ, ಪೆಟ್ರೋಲು ಡೀಸೆಲ್ ಖರ್ಚು ಅಂತೂ ಇಲ್ಲವೇ ಇಲ್ಲ. ಕಾರು ಒಂದು ರೀತಿ ಜೀರೋ ಮೇಂಟೆನೆನ್ಸ್ ಕಾರಿಗೆ ಬೇಕಾಗಿರುವಂಥ ಟೈಮ್ಲಿ ಟೆಕ್ನಿಕಲ್ ಸರ್ವಿಸ್ ಏನಿದೆ ಅದಕ್ಕೆ ಮಾತ್ರ ಅವ್ರು ದುಡ್ಡು ಹಾಕ್ತಾರೇನೋ ಬಿಟ್ಟರೆ ಬೇರೆ ಅದಕ್ಕೋಸ್ಕರ ಕಾರಿಗೆ ಡೈಲಿ ಹೊಟ್ಟೆ ತುಂಬಿಸುವಂಥ ಕೆಲಸ ಅಂತೂ ಇಲ್ಲ. ಹಾಗಾಗಿ ಅವರು ಒಂದು ರೀತಿ ಈ ಮೇಂಟೆನೆನ್ಸ್ ಫ್ರೀ ಕಾರನ್ನು ಬಳಸ್ಕೊಂಡು ಹಾಗೆ ಆ ರೀತಿಯ ಒಂದು ಶಕ್ತಿಯನ್ನು ಪುನರ್ಬಳಕೆ ಆಗುವಂತಹ ಶಕ್ತಿ. ನೋಡಿ, ನಾವು ಭಾರತದಂತಹ ದೇಶದಲ್ಲಿದ್ದೀವಿ, ನಮಗೆ ಸೂರ್ಯನ ಬೆಳಕು ಎಂಥ ಮಳೆಗಾಲ ಇರಲಿ ಚಳಿಗಾಲ ಇರಲಿ, ಬೇರೆ ಬೇಸಿಗೆಗಾಲದಲ್ಲಂತೂ ಹೇಳೋದೇ ಬೇಡ, ಆ ರೀತಿ ನಮಗೆ ಸೂರ್ಯ ಡೈಲಿ ಒಂದ್ಸಲನಾರು ಎಂಥ ಮೋಡ ಇದ್ರೂ ಸ್ವಲ್ಪನಾರು ಮುಖ ತೋರಿಸೇ ತೋರಿಸ್ತಾನೆ. ಹಾಗಾಗಿ ನಮಗೆ ಇಲ್ಲಿ ಸೂರ್ಯನ ಬೆಳಕು, ಸೂರ್ಯನ ಶಾಖ ಹೆಚ್ಚಾಗಿ ಸಿಗುವಂತಹ ಇಂಥ ಪ್ರದೇಶದಲ್ಲಿ ಇರೋದ್ರಿಂದ ನಾವು ಸೌರಶಕ್ತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬಳಸ್ಕೊಂಡು ಅದರಲ್ಲಿರುವಂತಹ ಫೆಸಿಲಿಟಿಗಳನ್ನು ನಾವು ಬಳಸ್ಕೊಂಡು ನಮ್ಮ ಪ್ರಕೃತಿಗೆ ಕೊಡುಗೆಯನ್ನು ಕೊಡ್ಬೋದು. ಹೀಗೆ ಈ ಕೇರಳದ ಡಾಕ್ಟರು ನಮಗೆ ಮಾದರಿ ಆಗ್ತಾರೆ. ಯಾಕಂತಂದರೆ ಅವರು ಸೌರಶಕ್ತಿಯನ್ನು ಓವರ್ಆಲ್ ಅವರ ಲೈಫಲ್ಲಿ ಈ ರೀತಿ ಬಳಸ್ಕೊಂಡು ಸೇವ್ ಮಾಡ್ತಾ ಇದ್ದಾರೆ, ಹಾಗೆ ಬೇರೆಯವ್ರಿಗೂ ಸಹ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಬರೀ ಏನ್ರಿ ಸೂರ್ಯನಿಂದ ಬರೋ ಸೌರಶಕ್ತಿ ಅಂತ ಮಾತ್ರ ಹೇಳ್ತೀರಾ ಅಂತ ಇಲ್ಲ, ಜಲಶಕ್ತಿನೂ ಸಹ ನಾವು ಬಳಸ್ಕೊಂಡು ವಿದ್ಯುತ್ತನ್ನು ಮಾಡ್ತಾ ಇದ್ದೀವಿ. ಅಗೇನ್ ಅದು ಮತ್ತೆ ನಮಗೆ ಖರ್ಚನ್ನು ಜಾಸ್ತಿ ಮಾಡುತ್ತೆ, ಅಂದರೆ ಮತ್ತೆ ನಮ್ಮ ಕರೆಂಟು ಬರುತ್ತೆ, ನಾವು ಅದಕ್ಕೆ ಬಿಲ್ ಕಟ್ಟಲೇಬೇಕು. ಅದನ್ನು ನಾವು ಫ್ರೀಯಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಅದನ್ನು ಜಲಶಕ್ತಿಯಿಂದ ಬರುವಂಥ ವಿದ್ಯುತ್ತನ್ನು ಮಾಡೋದಕ್ಕೆ ಖರ್ಚಂತೂ ಜಾಸ್ತಿನೇ ಇರುತ್ತೆ. ನೀರು ನಮಗೆ ಒಂದು ನಮ್ಮ ದೇಶದಲ್ಲಿ ನಮಗೆ ಸಿಗ್ತಾ ಇರೋಂಥ ಒಂದು ಅತ್ಯಂತ ಅಮೋಘವಾದಂಥ ಅಮೂಲ್ಯವಾದಂಥ ಶಕ್ತಿಯ ಪ್ರಮುಖ ಮೂಲ. ಅಣೆಕಟ್ಟು ಮತ್ತು ಜಲವಿದ್ಯುತ್ ಯೋಜನೆಗಳ ಮೂಲಕ ಹರಿಯೋ ನೀರಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ. ಹೀಗೆ ಬಳಸೋದಲ್ಲದೆ ಈ ಯೋಜನೆಗಳನ್ನು ಮಾಡೋದಕ್ಕೆ ಪರಿಸರ ಮತ್ತು ಸಾಮಾಜಿಕ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಂಡು ಮಾಡೋದು ಒಂದು ಸೂಕ್ತವಾದಂತಹದ್ದು. ಹಾಗೆ ನಮ್ಮ ಸುತ್ತಲಿರುವ ಇನ್ನೊಂದು ಶಕ್ತಿ ಏನಪ್ಪಾ ಅಂತಂದರೆ ಜೈವಿಕ ಶಕ್ತಿ. ಜೈವಿಕ ಶಕ್ತಿಯಿಂದನೂ ಸಹ ನಾವು ಪುನರ್ಬಳಕೆ ಮಾಡುವಂಥ ಶಕ್ತಿ ಇದು. ಇದನ್ನು ಸಹ ನಾವು ಬಳಸ್ಕೊಂಡು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಕೃತಿಗೆ ಕೊಡುಗೆ ಕೊಡಬಹುದು. ಇದು ನವೀಕರಿಸಬಹುದಾದಂಥ ಶಕ್ತಿಯಾಗಿರೋದ್ರಿಂದ ಹಳ್ಳಿಗಳಲ್ಲಿ ದನಕರುಗಳ ಸಗಣಿಯನ್ನು ಬಳಸಿ ಗ್ಯಾಸನ್ನು ಉತ್ಪಾದನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದು ತುಂಬ ಹಿಂದಿನಿಂದನೂ ಪ್ರಾಕ್ಟೀಸಲ್ಲಿತ್ತು. ಅಲ್ಲಿ ಏನು ಮಾಡ್ತಿದ್ರು ಅಂತಂದರೆ ದನಕರುಗಳ ಸಗಣಿನ ಪ್ರತಿನಿತ್ಯ ತಗೊಂಡೋಗಿ ಒಂದು ಗೊಬ್ಬರ ಗ್ಯಾಸ್ ಗುಂಡಿನ ಮಾಡಿರ್ತಾರೆ. ಆ ಗುಂಡಿಲಿ ಹಾಕೋದ್ರಿಂದ ಅದು ಗ್ಯಾಸಾಗಿ ಪರಿವರ್ತನೆ ಆಗಿ ಮನೆಯಲ್ಲಿ ಟೀ, ಕಾಫಿ, ಅಡುಗೆ ಎಲ್ಲ ಮಾಡೋದಕ್ಕೂ ನಾವು ಹೇಗೀಗ ಈ ಸಿಲಿಂಡರ್ಗಳನ್ನು ಬಳಸ್ತೀವಿ, ಎಲ್ ಪಿ ಜಿ ಗ್ಯಾಸನ್ನು ಬಳಸ್ತೀವಿ, ಆ ರೀತಿ ಗೊಬ್ಬರ ಗ್ಯಾಸನ್ನು ಸಹ ಬಳಸಬಹುದು. ಈ ಥರ ತುಂಬ ಜನ ನಿಮ್ಮ ಮನೆಯಲ್ಲೂ ಬಳಸ್ಕೋತಾ ಇರಬಹುದು. ಹಾಗೆ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಹೇಳ್ತಾ ಇದ್ದಾರೆ, ಪುನರ್ಬಳಕೆ ಆಗುವಂತಹ ಇಂಧನವನ್ನು ಬಳಸೋದ್ರಿಂದ ವಿದೇಶಿ ವಿನಿಮಯವನ್ನು ಉಳಿಸಬಹುದು ಅಂತ. ಖಂಡಿತವಾಗ್ಲೂ ಇದು ನಮ್ಮ ಸ್ವಂತ ಖರ್ಚಲ್ಲದೆ ದೇಶದ ಖರ್ಚನ್ನು ಸಹ ಉಳಿಸುತ್ತೆ. ಹಾಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ನಾಳೆ ವರ್ಮಾಲಕ್ಷ್ಮಿ ಇದೆ, ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀರಾ.

ಹಾಗಾಗಿ ರೇಡಿಯೋ ಕೇಳ್ತಾ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡ್ಕೋತಾ ಇದ್ದೀರಾ ಅಂತ ಭಾವಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು. 2 ಗಂಟೆಗೆ ಸರಿಯಾಗಿ ವಾರ್ತಾ ಸಂಚಿಕೆಯನ್ನು ಆಲಿಸಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿದ್ದ ದಕ್ಷಿಣ ರಾಜ್ಯಗಳು ದೇಶದ ಜಿಡಿಪಿಗಳು 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಕಂಡ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಧ್ವನಿ ಮತ್ತು ಪ್ರಭಾವ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಕಡಿಮೆಯಾಗಬಾರದು ಹಾಗೂ 1971ರ ಜನಸಂಖ್ಯಾ ಆಧಾರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇದೇ ವೇಳೆ ಮುಂಬರುವ ಜನಗಣತಿಯವರೆಗೆ ಕಾಯದೆ ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳ ಮಿತಿಯೊಳಗೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಮಂಡಳಿ ನಿರ್ಣಯ ಕೈಗೊಳ್ಳಬೇಕೆಂದು ಕೋರಿದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 6ನೇ ದಿನದ ವಿಧಾನಸಭಾ ಕಲಾಪ ಇಂದು ನಡೆಯುತ್ತಿದ್ದು, ಇಂದು ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಒಬ್ಬ ಸದಸ್ಯರಿಂದ ಸದನದ ಎಲ್ಲ ಸದಸ್ಯರು

0: ಸಮಯ ಅಪವ್ಯಯವಾಗುತ್ತಿದೆ. ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿದ್ದರೂ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನಾಗೇಂದ್ರ ಅವರ ವಿರುದ್ದ ಯಾವುದೇ ಪ್ರಕರಣವಿಲ್ಲ ಎಂದು ತಿಳಿಸಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಇವೆಲ್ಲದರ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆ 12,000 ರಿಂದ 14,000 ರೂಪಾಯಿವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಬಳಿಕ ನಡೆದ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಗಳಿಗೆ ಕಡಿವಾಣ ಹಾಕುವ ವಿಷಯ ಮುನ್ನೆಲೆಗೆ ಬಂತು. ಈ ಕುರಿತು ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್, ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪದ ಸಮಯದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸುಗಮ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಸಭಾಧ್ಯಕ್ಷರು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು. ಬರ ಪರಿಸ್ಥಿತಿ, ಸಚಿವ ನಾಗೇಂದ್ರ ಅವರ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು. ವಿಧಾನಪರಿಷತ್ನಲ್ಲೂ ಇಂದು ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಸುಗಮ ಕಾರ್ಯಕಲಾಪಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆ ಸಾಹಿತ್ಯ ಕ್ಷೇತ್ರದ ಹಲವು ಗಣ್ಯರು ಕರೆ ಮಾಡಿ ಸುಗಮ ಸದನ ನಡೆಸಲು ಮನವಿ ಮಾಡಿದ್ದು, ಅದರಂತೆ ಪ್ರಶ್ನೋತ್ತರ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿದ ಸಭಾಪತಿ, ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಸಚಿವರು ನೀಡಲಿದ್ದಾರೆ ಎಂದರು. ಆದರೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಿದರು. ರಾಯಚೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮೇಲ್ಮನೆಗೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ ಎರಡನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಸಂಶೋಧನೆ ನಡೆಸಿರುವ ಮೈಸೂರು ಜಿಲ್ಲೆಯ ಸಾಧಕ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಅವರಿಗೆ ಉಪಮುಖ್ಯಮಂತ್ರಿ ಪ್ರದಾನ ಮಾಡಿದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ, ದೇಶದ ಅಭಿವೃದ್ದಿಗೆ ಅಡಿಪಾಯ ಹಾಕಿದ ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ. ಸಮಾಜದಲ್ಲಿ ಸಮಾಜ ನಿರ್ಮಾಣಕ್ಕೆ ಉಭಯ ನಾಯಕರು ಗಮನಾರ್ಹ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಡಿ ದೇವರಾಜ ಅರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಸಚಿವರಾದ ಶಿವರಾಜ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರನ್ನು

ನೂರ 11ನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿದ್ದು, ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿ ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸುಧಾರಣೆಗಳಿಗೆ ದೇವರಾಜ ಅರಸು ಅವರು ನಾಂದಿ ಹಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಕಳೆದ ಎರಡು ದಿನಗಳಿಂದ ಈ ಭಾಗದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಶಿಲುಬೆಪುರ ಅರಣ್ಯದ ವಿವಿಧ ಕಡೆಗಳಲ್ಲಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದೇ ವೇಳೆ ಜಾಗೇರಿ ಬಳಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಶೂಟೌಟ್ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಉದ್ವಿಗ್ನತೆ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಈ ಕುರಿತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪವಲಯ ಅರಣ್ಯಾಧಿಕಾರಿ ವಿರಾಜ್ ಹೊಸೂರು ಮಾಹಿತಿ ನೀಡಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 3-4 ಹೆಕ್ಟೇರ್ ಪ್ರದೇಶದಲ್ಲಿ ಬೆಂಕಿ ಹಬ್ಬಿತ್ತು. ದುಷ್ಕರ್ಮಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ, ಸಾಧಕರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 2:41:20 ಈಗ ಕೇಳಿ ಜನಪ್ರಿಯ ಚಲನಚಿತ್ರ ಗೀತೆಗಳು.

ಎಲ್ಲಿ ಹಳ್ಳೋ, ಯಾರ್ಯಾರ ಋಣವು ಎಲ್ಲಿ ಹುದೋ, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:49 ಸೆಕೆಂಡ್ಗಳು. ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: आजकल बिना पारे वाले थर्मामीटर बन गए हैं।
1: जी।
0: इसे डिजिटल थर्मामीटर कहते हैं।
1: अच्छा।
0: डिजिटल थर्मामीटर से बुखार कितना है ये जानने के लिए प्रतीक्षा नहीं करनी पड़ती बेटा।
1: जी।
0: लगाते ही डिजिटल थर्मामीटर सही तापमान बता देता।
1: अरे वाह।
0: हाँ। पर बेटा डिजिटल थर्मामीटर महंगे होने के कारण अभी भी ज्यादा चलन में नहीं है।
1: हाँ, और इस बार जब किसी को बुखार होगा तो हम डिजिटल थर्मामीटर से ही देखेंगे।
0: हाँ, क्यों नहीं बेटा। और बेटे अब नेत्रहीन लोगों को बोलकर बुखार बताने वाला थर्मामीटर भी बन गया है।
1: वाह, क्योंकि नेत्रहीन तो थर्मामीटर पर आई रीडिंग को नहीं पढ़ सकते।
0: बिल्कुल बिल्कुल बेटा, ये थर्मामीटर तापमान दिखाता नहीं।
1: जी।
0: बोलकर बतला देता है।
1: नाना जी।
0: हाँ?
1: मैंने देखा है कि छोटे बच्चों का बुखार देखना बहुत मुश्किल होता है क्योंकि वो लगातार अपने हाथ पैर चलाते रहते हैं।
0: सही कह रहे हैं बेटा, लेकिन एकदम छोटे शिशु का बुखार देखने के लिए भी विशेष प्रकार का थर्मामीटर बना लिया गया है।
1: अच्छा।
0: हाँ, इसे क्या करते हैं कि बच्चे के कान में लगाकर बुखार कितना है ये जान लिया जाता है।
1: अरे वाह।
0: हाँ, और शिशु को जरा भी परेशानी नहीं होती।
1: वाह, ये तो बड़ी मजेदार जानकारी दी आपने नाना जी।
0: है ना
1: जी।
0: अरे बेटा, नाना किसका हूँ।
2: अभी आपने सुना कार्यक्रम वो बारिश का दिन, और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को
3: और विमलेश को उमंग कार्यक्रम की तकनीकी टीम यानी कुसुमलता,
2: जगबंधु,
3: चेतना
2: और मंजू जी के साथ आज्ञा दीजिए।
3: नमस्कार।
4: उमंग उमंग उमंग उमंग।
5: ಸ್ನೇಹಿತರೆ, ಸಮಯ ಆಗ್ತಾ ಇದೆ 3:30. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
6: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
7: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಯಲ್ಲಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
8: ನಮಸ್ಕಾರ ಸರ್.
7: ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಅಲ್ಲಿ ಮಕ್ಕಳ ಫೋಟೋ ಇರ್ತದೆ, ಮಾಹಿತಿ ಇರುತ್ತೆ, ಏನೇನೋ ಇರ್ತದೆ. ಈವನ್ ಒಂದು ಐಡೆಂಟಿ ಕಾರ್ಡ್ ನೋಡಿದ್ರೆ ಅಲ್ಲೆಲ್ಲ ಸಿಗುತ್ತೆ. ಈಗ ಮಕ್ಕಳ ಮಾಹಿತಿ ರಕ್ಷಣೆ ಅಂತನೋದ್ರ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ
8: ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 18 ಒಳಗಿನ ಎಲ್ಲರನ್ನು ನಾವು ಮಕ್ಕಳು ಅಂತ ಹೇಳ್ತೇವೆ. ಮಗುವನ್ನು ನಾವು ಮಕ್ಕಳ ಈ ಮಾಹಿತಿ ವಿಶೇಷ ರಕ್ಷಣೆ ಅಗತ್ಯ ಇದೆ. ಇದರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅಡಿಯಲ್ಲಿ 18 ಒಳಗಿನ ಮಕ್ಕಳ ಮಾಹಿತಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಕಾನೂನು ಏನು ಹೇಳುತ್ತದೆ ಅಂದ್ರೆ, ಈ ಕಾಯ್ದೆ ಅಡಿಯಲ್ಲಿ 18 ಒಳಗಿನ ಮಕ್ಕಳ ಮಾಹಿತಿಗೆ ಒಂದು, ಆ ಮಗುವಿನ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ ಮತ್ತೆ ಅದು ಕಡ್ಡಾಯ ಕೂಡ. ಮಕ್ಕಳ ಮಾಹಿತಿ ಬಳಸಿ ಯಾವುದೇ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡುವ ಹಾಗಿಲ್ಲ. ಜಾಹೀರಾತುಗಳಲ್ಲಿ ಮಕ್ಕಳ ಮಾಹಿತಿಯನ್ನು ಬಳಸುವಂತಿಲ್ಲ. ಮಕ್ಕಳ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಆ ಶಾಲೆಯಾಗಲಿ ಅಥವಾ ಯಾವುದೇ ಸಂಸ್ಥೆ ನೀಡುವಂತಿಲ್ಲ. ಇದನ್ನು ಉಲ್ಲಂಘಿಸಿದರೆ, ಈ ವಿಚಾರಗಳನ್ನು ಉಲ್ಲಂಘಿಸಿದರೆ, ಈ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಡೇಟಾ ಉಲ್ಲಂಘನೆಗೆ ಸಂಸ್ಥೆಗೆ ಸುಮಾರು 200 ವರೆಗಿನ ದಂಡವನ್ನು ವಿಧಿಸಬಹುದು. ಪೋಷಕರು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾಕ್ಕೆ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು. ನೆನಪಿಡಬೇಕಾದ ಅಂಶ ಏನಂದರೆ, ಮಗುವಿನ ಮಾಹಿತಿ ಸಂಗ್ರಹಿಸುವ ಯಾವುದೇ ಸಂಸ್ಥೆ, ಶಾಲೆ, ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಯಾವುದೇ ಇರಲಿ, ಕಾನೂನಿನ ಪ್ರಕಾರ ಆ ಮಗುವಿನ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮಗುವಿನ ಆನ್ಲೈನ್ ಸುರಕ್ಷತೆ ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಆ ಸಂಸ್ಥೆಯ ಜವಾಬ್ದಾರಿ ಕೂಡ,
7: ಇಡೀ ಸಮಾಜದ ಜವಾಬ್ದಾರಿ ಕೂಡ ಹೌದಾಗುತ್ತೆ. ಯಾಕಂದ್ರೆ ಯಾರೇ ಆಗಲಿ ಮಕ್ಕಳ ವಿಷಯದಲ್ಲಿ ರಕ್ಷಣೆಗೆ ಮುಂದಾಗಬೇಕಾಗತ್ತೆ, ಅದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮಸ್ಕಾರ.
8: ನಮಸ್ಕಾರ ಸರ್.
7: ನ್ಯಾಯವಾಣಿ ಕೇಳುಗರ ಗಮನಕ್ಕೆ ಈ ವಿಷಯ. ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿ ಅನೇಕರು ನೀವೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಬಹಳಷ್ಟು ಕೇಳುಗರ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮದ ಅವಧಿಯನ್ನು 5 15 ನಿಮಿಷಗಳವರೆಗೆ ವಿಸ್ತರಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರತಿ ಬುಧವಾರಗಳಂದು ಪ್ರಸಾರವಾಗಲಿದೆ. ತಿಂಗಳ ಕೊನೆಯ ಬುಧವಾರ ಕೇಳುಗರಿಗಾಗಿ ಫೋನಿನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೂಡ ನಿರ್ಧರಿಸಲಾಗಿದೆ. ಆದರೆ ನೀವು ಅಕ್ಟೋಬರ್ 7 ತನಕ ಕಾಯಬೇಕು. ಈ ಕೆಲವು ದಿನಗಳು ಮಾತ್ರ ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ನಿಲ್ಲಲಿದೆ. ನೆನಪಿಡಿ, ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ ಬರುವ ಅಕ್ಟೋಬರ್ 7. ಆಕಾಶವಾಣಿ ಕೇಳಿರಿ, ಕಾನೂನಿನ ಅರಿವು ಪಡೆಯಿರಿ. ಧನ್ಯವಾದಗಳು.
6: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:35:09. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಬೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ನಿಮಗೆ ಗೊತ್ತೇ ಇದೆ. ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಕಳುಹಿಸುವಂತಹ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು. ನಾವು ಕೇಳುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಸಂದೇಶದ ಮೂಲಕ ತಲುಪಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9890901013. ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು ತಲುಪಬೇಕು. ಸರಿಯಾಗಿ ಉತ್ತರವನ್ನು ಕಳಿಸಿದಂತಹ ಮೊದಲಿಗರ ಹೆಸರನ್ನು ಓದಲಾಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ನಾನಂತೂ ಪ್ರಶ್ನೆ ಪತ್ರಿಕೆ ಜೊತೆ ಬಂದಾಯಿತು. ನೀವು ಉತ್ತರ ಕೊಡೋದಕ್ಕೆ ನಿಮ್ಮ ಫೋನನ್ನು ಬೇಗ ಬೇಗ ಕೈ ತಗೊಳ್ಳಿ. ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಮೂರು ಸುಳಿವನ್ನು ಕೊಡಲಾಗುತ್ತೆ. ಮೂರು ಸುಳಿವಿನಿಂದ ಹಾಡು ಯಾವುದು ಅಂತ ನೀವು ಕಂಡುಹಿಡಿಯಬೇಕು. ಈ ಹಾಡು ಯಾವುದು ಅಂತ ಕಂಡುಹಿಡಿಯೋದು ನಿಮಗೆ ಇರುವ ಮೊದಲನೇ ಸವಾಲು. ಸುಳಿವು ಒಂದು, ಕುವೆಂಪುರವರ ಸಾಲುಗಳು. ಸುಳಿವು ಎರಡು, ಸಿ ಅಶ್ವಥ್ರ ಧ್ವನಿ. ಸುಳಿವು ಮೂರು, ವರನಟ ಡಾಕ್ಟರ್ ರಾಜ್ರವರ ಅಭಿನಯ. ಕುವೆಂಪುರವರ ಸಾಲುಗಳು, ಸಿ ಅಶ್ವಥ್ ಅವರ ಧ್ವನಿ, ಹಾಗೆ ವರನಟ ಡಾಕ್ಟರ್ ರಾಜ್ ಅವರ ಅಭಿನಯ ಇರುವಂತಹ ಹಾಡು ಯಾವುದು ಅಂತ ಗುರುತಿಸಿ. ತುಂಬ ಈಸಿ, ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನನಗೂ ಗೊತ್ತು. ಆದರೂ ನಿಮ್ಮ ಬುದ್ಧಿಗೆ ಈ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ಕೆಲಸ ಕೊಡೋದಕ್ಕಂತ ಯಾವ ಹಾಡಿರ್ಬೋದು ಅಂತ ಕಂಡಿಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ. ಪ್ರಶ್ನೆಗೆ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಸಿಗ್ತಾ ಇದೆ ಎಂದಿನಂತೆ ಒಂದು ಹಾಡಿನ ಕಾಲಾವಕಾಶ. ಮೊದಲನೇ ಹಾಡು ಮೂಡಿ ಬರ್ತಾ ಇದೆ, ಪುಷ್ಪ ಭಾಗ ಎರಡು ಚಿತ್ರದ ಹಾಡು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರದ ಮಹಾಪೂರ ಹರಿದು ಬಂದಿದೆ. ಯಾರ್ಯಾರು ಸರಿಯಾಗಿ ಉತ್ತರವನ್ನ ಕಳಿಸಿದ್ದೀರಿ ಅಂತ ನೋಡುವಂತಹ ಸಮಯ. ಸಂದೇಶವನ್ನ ಕಳಿಸಿದ ಮೊದಲಿಗರು ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಸಿ ಎನ್ ಲಕ್ಷ್ಮಣ ಅವರು ಸರಿಯಾದ ಉತ್ತರ ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ನೇತ್ರಾ ಕೆಂಗೇರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಹಾಗೆಯೇ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆಯೇ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಸರಿಯಾದ ಉತ್ತರ ಯಾರು? ರವಿಕುಮಾರ್ ಗುಬ್ಬಿಯಿಂದ. ಹಾಗೆ ಮಂಗಳ ಅವರು ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಹಾಗೆಯೇ ಬಾಪಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಪ್ರಮೋದ್ ಟೈಲರ್ ಶರಾವತಿ ಶಿವಮೊಗ್ಗ, ಶರಾವತಿ ನಗರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಸಂದೇಶ ಬಂದಿದೆ. ರವೀಂದ್ರ ಅವರು ಸುಳೆಬಾವಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಅದರ ಚಿತ್ರದ ಹೆಸರನ್ನು ಮಾತ್ರ ಕಳಿಸಿದ್ದೀರಿ. ನಿಮ್ಮ ಉತ್ತರದಲ್ಲಿ ಅರ್ಧ ಮಾರ್ಕ್ಸ್ ಮಾತ್ರ ಕೊಡ್ತೀನಿ. ಹಾಗೆ ಮುಂದಿನ ಸಂದೇಶ ಬಂದಿದೆ ಜೋಸೆಫ್ ಕಮ್ಮನಹಳ್ಳಿಯಿಂದ. ಸಾರಿ ಸರ್, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗೆ ಮುಂದಿನ ಸರಿಯಾದ ಉತ್ತರವನ್ನು ಯಾರು ಕಳಿಸಿದ್ದಾರೆ? ಅನಿಲ್ ಅವರು ಕುಷ್ಟಗಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಫುಲ್ ಆಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಸಂದೇಶವನ್ನು ಕಳಿಸಿರು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಡು ಯಾವುದು ಅಂತ ನಾನು ಹೇಳೋದಕ್ಕಿಂತ ನೀವು ಕೇಳಿದ್ರೇ ಚೆನ್ನಾಗಿರುತ್ತೆ. ಆದರೆ ತುಂಬ ಈಸಿ ಇತ್ತು ಅಲ್ವಾ ಪ್ರಶ್ನೆ? ನಮ್ಮ ಕನ್ನಡಿಗರಿಗಂತೂ ಈ ಹಾಡು ಎಲ್ರಿಗೂ ಗೊತ್ತೇ ಗೊತ್ತು. ಎಂಥ ಹಾಡು, ಎಷ್ಟು ಸ್ಫೂರ್ತಿದಾಯಕವಾಗಿರುವಂಥ ಹಾಡು. ಹಾಗೆಯೇ ರಾಜ್ಕುಮಾರ್ ಅವರ ಅಭಿನಯ, ಸಿ ಅಶ್ವಥ್ ಅವರ ಧ್ವನಿ, ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳು ಎಷ್ಟು ಅರ್ಥಗರ್ಭಿತವಾಗಿದೆ. ಈ ಹಾಡು ಎಷ್ಟು ಅಮೋಘವಾಗಿದೆ ಅಂತ ಹೇಳೋದಕ್ಕಿಂತ ಕೇಳಿದ್ರೆ ಚೆಂದ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ನೇಗಿಲ ಹಿಡಿದು ಹೊಲದೊಳು ಉಳುವ ಕಾಮನಬಿಲ್ಲು ಚಿತ್ರದಿಂದ

ದೊರೆಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು.

0: ಕಿಚನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ, ಬಾಜಿರಾವ್ ಮಸ್ತಾನಿ ಚಿತ್ರದ ಕಥೆ ಯಾವ ಕಾದಂಬರಿಯನ್ನ ಆಧರಿಸಿದೆ? ಹಿಂದಿಯ ಬಾಜಿರಾವ್ ಮಸ್ತಾನಿ ಚಿತ್ರದ ಕಥೆ ಯಾವ ಕಾದಂಬರಿಯನ್ನ ಆಧರಿಸಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಮೂಡಿ ಬರ್ತಾ ಇದೆ ಕೆಡಿ ಚಿತ್ರದಿಂದ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ, ಪ್ರೇಮ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ. ಸ್ನೇಹಿತರೆ, ಪ್ರಶ್ನೆ ಬಾಜಿರಾವ್ ಮಸ್ತಾನಿ ಹಿಂದಿ ಚಿತ್ರದ್ದು. ರಣವೀರ್ ಸಿಂಗ್ ಹಾಗೂ ಪ್ರಿಯಾಂಕಾ ಚೋಪ್ರಾ ಮತ್ತು ದೀಪಿಕಾ ಪಡುಕೋಣೆ ಅಭಿನಯಿಸಿದಂತಹ ಚಿತ್ರ. ಈ ಚಿತ್ರದ ಕಥೆ ಯಾವ ಕಾದಂಬರಿಯನ್ನು ಆಧರಿಸಿದೆ ಅನ್ನೋದು ನಮ್ಮ ಪ್ರಶ್ನೆ.

ಮತ್ತೊಮ್ಮೆ ಸ್ವಾಗತ. ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವ ನಮ್ಮ ಪ್ರೀತಿಯ ಕೇಳುಗರ ಹೆಸರನ್ನು ನೋಡುವ ಸಮಯ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಚಂದ್ರಶೇಖರ್ ತಾವರಕೆರೆಯಿಂದ, ಈರಣ್ಣ ಬೆಂಗಾಲಿ ರಾಯಚೂರು, ಪ್ರಸನ್ನಕುಮಾರ್ ದಾವಣಗೆರೆ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ವೇದಶೆಟ್ಟಿ ಕಾಳವರ, ಅರಕೇರಿ ಪಂಡಿತ್ ಚನ್ನಪ್ಪ ಸಾರವಾಡ, ಜಾಫರ್ ಹಂಪೆಯಿಂದ, ಹಾಗೆಯೇ ರಘು ನಾಗನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕ್ಷಮಿಸಿ, ಶ್ರೀನಾಥ್ ಗೋಡ್ಕಿಂಡಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರ. ಹಾಗೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಹಬಿಲ್ ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅಪ್ಪರ್ ಹೊತ್ತ ಭದ್ರಾವತಿ ಬರೆದವ್ರ ಹೆಸರನ್ನು ಕಳಿಸಿದ್ದೀರಿ, ಆದರೆ ಕಾದಂಬರಿಯ ಹೆಸರನ್ನು ಬರೆದಿಲ್ಲ ನೀವು, ಹಾಗಾಗಿ ನಿಮಗೂ ಅರ್ಧ ಮಾರ್ಕ್ಸ್ ಸಿಗ್ತಾ ಇದೆ. ಹಲವರು ಇದೇ ತಪ್ಪನ್ನು ಮಾಡಿದ್ದೀರಿ, ಕಾದಂಬರಿ ಹೆಸರನ್ನೇ ಬರೆದಿಲ್ಲ, ಬಿಟ್ಟು ಅದನ್ನು ಬರೆದವ್ರು ಯಾರು ಅಂತ ಕಳಿಸಿದ್ದೀರಿ, ಪರವಾಗಿಲ್ಲ. ಸತೀಶ್ ಗೌಡರು ಕಡುಬಿನ ಹೊಸಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಪ್ರಸಾದ್ ಅವರು ಶಿರ್ವಂತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟಂತಹ ಇನ್ನೂ ಹಲವರು ಕೇಳುಗರು ಇದ್ದೀರಿ, ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸರಿಯಾದ ಉತ್ತರ ರವು ಅನ್ನುವಂತಹ ಪುಸ್ತಕ, ಎನ್ ಎಸ್ ಇನಾಮದಾರ್ ಅವರು ಬರೆದಂತಹ ಪುಸ್ತಕ. ಈ ಪುಸ್ತಕದ ಕಥೆಯನ್ನು ಆಧರಿಸಿ ಬಾಜಿರಾವ್ ಮಸ್ತಾನೆ ಚಿತ್ರವನ್ನು ನಿರ್ಮಾಣ ಮಾಡಲಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಎಲ್ಲಿ ನಡೆಯಲಿದೆ? ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಎಲ್ಲಿ ನಡೆಯಲಿದೆ ಅನ್ನೋದು ನಮ್ಮ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಮತ್ತೆ ಸಿಗ್ತಾ ಇದೆ ನಿಮಗೆ ಮತ್ತೊಂದು ಹಾಡಿನ ಕಾಲಾವಕಾಶ. ಬೇಗ ವಾಪಸ್ ಬನ್ನಿ, ಉತ್ತರನ ಬೇಗ ಬೇಗ ಕಳುಹಿಸಿ.

ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕಳಿಸಿದ್ದೀರಾ ಅಂತ ನೋಡೋದಾದರೆ, ಬೆಟಗೇರಿಯಿಂದ ಕೃಷ್ಣ ಶರ್ಮಾ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು ನಿಮ್ಮ ಹೆಸರನ್ನ ಉತ್ತರದ ನಂತರ ಬರೆದು ಕಳಿಸುವಂತಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಮ್ಯಾ ಕೆಜಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸರಿಯಾದ ಉತ್ತರ. ಹಾಗೆ ಭಾರತ್ ಮಂಟಪ ದೆಹಲಿ ಅಂತ ಹೇಳ್ತಾ ಇರೋದು ರವಿಕುಮಾರ್ ಗುಬ್ಬಿ ಅವರು. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗೆಯೇ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ವಾಸಿಮಲಿ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ.

ಚಂದ್ರಶೇಖರ್ ತಾವರೆಕೆರೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸರಿಯಾದ ಉತ್ತರವನ್ನು ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಇನ್ನೂ ಉತ್ತರಗಳು ಬರ್ತಾನೇ ಇದೆ, ಆದರೆ ಸಮಯಾವಕಾಶದ ಕೊರತೆಯಿಂದಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು. 4 ಗಂಟೆ ಆಗ್ತಾ ಇದೆ, ಹಾಗಾಗಿ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಇದ್ದೇನೆ. ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಹೊಸದಿಲ್ಲಿಯಲ್ಲಿ October 23-25 ನಡೆಯಲಿದೆ, ಭಾರತ್ ಮಂಟಪದಲ್ಲಿ ನಡೆಯಲಿದೆ. ಈ ಕೊನೆಯ ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹೊಂಬಿಸಲು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು, ಕೊಟ್ಟಂತಹ ಮಾಹಿತಿ, ಹಾಗೆ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗೆ ನಾನು ಸಹ ಸ್ಟುಡಿಯೋದಿಂದ ಹೊರಡುವ ಸಮಯ, ನನಗೂ ಸಹ ಅನುಮತಿ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 3:59:15. 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಐದು ಗಂಟೆಗೆ ಮತ್ತೆ ಕನ್ನಡದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ, ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭ ಸಂಜೆ. ಸಮಯ 5:03. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜಿ ಪ್ರವೀಣ್ ಜೋಯ್ಸ್. ನಾನ್ಸ್ಟಾಪ್ ಹಾಡುಗಳು, ನಾನ್ಸ್ಟಾಪ್ ಮಾತುಕತೆ, ನಾನ್ಸ್ಟಾಪ್ ಹರಟೆ ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆ ಆಗುತ್ತೆ. ಕಾರ್ಯಕ್ರಮನ ಈಗ ಶುರು ಮಾಡೋಣ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಕನಸಿನಲ್ಲಿ ನಾ ನಡುವೆ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇರುವಂತಹ ಗೀತೆ, ಭರತ್ ಪಿಚೇರವರ ಸಂಗೀತ ಸಂಯೋಜನೆಯೊಂದಿಗೆ ಈಗಿದೆ ವೀಲ್ ಚೇರ್ ರೋಮಿಯೋ ಚಿತ್ರದಿಂದ. ಇದು ನಾನ್ಸ್ಟಾಪ್ ಸಂಜೆ.

ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಚಲಿ ಯೋರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಿವಿ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿಬಿಡ್ತೀನಿ. ನಾಳೆ ನಿಮ್ಮೆಲ್ಲರಿಗೂ ಗೊತ್ತು ವರಮಹಾಲಕ್ಷ್ಮಿ ಹಬ್ಬ, ಹೂವಿನ ರೇಟ್ ಅಂತೂ ಆಕಾಶಕ್ಕೆ ಹಾರಿರುವಂತಹ ಸಮಯ. ಹೂಗಳನ್ನ ಕೊಯ್ಯೋದಕ್ಕೆ ಬಹುಶಃ ನಾವು ವಿಶೇಷವಾಗಿರುವಂತಹ ಹೂವಿನ ತೋಟಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ನಿಮ್ಮೆಲ್ಲರನ್ನ ಹೂವಿನ ತೋಟಕ್ಕೆ ಆಹ್ವಾನಿಸ್ತಾ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಪಂಚದ ಅತ್ಯಂತ ದೊಡ್ಡ ಬೃಹತ್ತಾಗಿರುವಂತಹ ಹೂವಿನ ತೋಟ ಫ್ಲವರ್ ಗಾರ್ಡನ್ ಯಾವುದು ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484-1019013. ಈ ಒಂದು ತೋಟದಲ್ಲಿ ಸರಿಸುಮಾರು 15 ಕೋಟಿ ಹೂ ಇದೆಯಂತೆ. ಸರಿಸುಮಾರು ಅಂದಾಜು 20-25 ಕೋಟಿ ಹೂವಿನ ಗಿಡಗಳನ್ನು ನೆಡಲಾಗಿದೆಯಂತೆ. 2013 ಓಪನ್ ಆದಂತಹ ಒಂದು ಅತ್ಯದ್ಭುತವಾದಂತಹ ಹೂವಿನ ತೋಟ ಇದು. ಗೊತ್ತಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484-1019013. ಬಹುಶಃ ಈ ರೀತಿಯ ತೋಟಕ್ಕೆ ಹೋದರೆ ಅತ್ಯಂತ ಸುಲಭವಾಗಿ ಹೂ ನಮಗೆ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ನಿಮಗೇನಿಸುತ್ತೆ, 15 ಕೋಟಿ ಹೂ ಒಂದಷ್ಟು ಹೂನ ಕಿತ್ಕೊಂಡು ಬಂದರೆ ಯಾರು ಗೊತ್ತಾಗುತ್ತೆ ಅಂತ ನನ್ನ ಆಲೋಚನೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಸಂದೇಶವನ್ನು ಕಳಿಸಿ. ಇನ್ಫ್ಯಾಕ್ಟ್ ಈ ಒಂದು ಜಾಗದಲ್ಲಿ ಯಾವೆಲ್ಲ ರೀತಿಯಾಗಿ ಹೂಗಳನ್ನು ಅರೇಂಜ್ ಮಾಡಿರ್ತಾರೆ, ಬೆಳೆಸಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ದೊಡ್ಡ ಏರೋಪ್ಲೈನ್ ಅಷ್ಟು ದೊಡ್ಡದಾಗಿರುವಂತಹ ಏರೋಪ್ಲೈನ್ ರೆಪ್ಲಿಕಾ ಕೂಡ ಇದೆಯಂತೆ. ಅಷ್ಟು ಬೃಹದ್ದಾಗಿರುವಂತಹ ಒಂದು ಹೂವಿನ ತೋಟ ಇದು. ಸರಿಸುಮಾರು 72,000 ಚದರ ಮೀಟರ್ ಇದರ ಸುತ್ತಳತೆ ಇರೋದು. ನಿಮ್ಮ ಸಂದೇಶಗಳು

ಬರ್ಲಿ ಕೇಳ್ತಾನೆ, ಟ್ಯೂನ್ ಮಾಡ್ರಿ. ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಇನ್ಫ್ಯಾಕ್ಟ್ ನಾನು ಇವತ್ತು ನಿಮ್ಮೆಲ್ಲರನ್ನ ನೆದರ್ಲ್ಯಾಂಡ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆ ಒಂದು ಹೂತೋಟಕ್ಕೆ, ವಿಶೇಷವಾಗಿರುವಂತಹ ಹೂತೋಟಕ್ಕೆ. ಅದಕ್ಕಿಂತ ಮುಂಚೆ ಪ್ರಶ್ನೆ, ನಿಮ್ಮ ಉತ್ತರಗಳು ಬರಲಿ. ಹೂವಿನ ಸಂತೆಗೆ ನಾವು ಹೊರಟಿದ್ದೀವಿ.

ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ಪ್ರಶ್ನೆಯೊಂದು ನಾನು ನಿಮ್ಮ ಮುಂದೆ ಇಟ್ಟಿದೆ, ಪ್ರಪಂಚದ ಅತ್ಯಂತ ದೊಡ್ಡ ಹೂವಿನ ತೋಟ ಯಾವುದು ಅಂತ. ಇನ್ಫ್ಯಾಕ್ಟ್ ನಾನು ಕ್ವಶನ್ ಕೇಳಿದ ತಕ್ಷಣವೇ ಸಂದೇಶ ಬಂದಿದ್ದು ನನಗೆ, ಎನ್ ಆರ್ ಪ್ರಸಾದ್ ಅವರಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮ್ಮ ಉತ್ತರಕ್ಕೆ. ಹಾಗೆ ಸರಿಯಾದ ಉತ್ತರವನ್ನು ಶರಾಂಕಿ ರೋರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ. ಹಾಗೆ ವಾಸುಕಿರವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಸಾಗರದಿಂದ ನಿಮ್ಮ ಉತ್ತರ ಸಂದೇಶ ಸರಿಯಾಗಿದೆ. ಹಾಗೆ ಅಶೋಕ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇರೋರು ಚನ್ನಬಸಪ್ಪ ಅವರು, ಧನ್ಯವಾದಗಳು. ಮಧುಮತಿರವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಹಾಗೆ ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೂವಿನ ಬಗ್ಗೆ ಮಾತಾಡುವಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ರವರ ಚಿತ್ರಗೀತೆಗಳಲ್ಲಿ ಅವರು ಬಳಸಿರುವಂತಹ ಹೂಗಳನ್ನು ನೋಡೋದೆ ಖುಷಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಲೋಕೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅದರ ಜೊತೆಗೆ ಸುಧೀಂದ್ರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ಈ ಎಲ್ಲ ಪ್ರೀತಿಯ ಕೇಳುವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುಬೈನ ಮಿರಾಕಲ್ ಗಾರ್ಡನ್. 2013 ಆದಾಗಲೇ ಹೇಳಿದೆ, 2013 ಸಾರ್ವಜನಿಕರಿಗಾಗಿ ಈ ಒಂದು ಅತ್ಯದ್ಭುತವಾದಂತಹ ಅತ್ಯಂತ ಬೃಹತ್ತಾಗಿರುವಂತಹ ಒಂದು ಪಾರ್ಕ್ ಇದು. ಆ ರೀತಿಯ ಅದ್ಭುತವಾದ ಪಾರ್ಕ್ನಲ್ಲಿ ನಾನು ಇದಾಗಲೇ ಹೇಳಿದೆ, ಸುಮಾರು 15 ಕೋಟಿ ಹೂಗಳನ್ನು ನಾವು ಈ ಒಂದು ಪಾರ್ಕ್ಗೆ ಹೋದರೆ ನೋಡಬಹುದಂತೆ. ಅಷ್ಟು ಬೃಹತ್ತಾಗಿರುವಂತಹ ಹೂಗಳ ತೋಟ.

ಹೋಗ್ತಾ ಇದ್ದು. ಆದರೆ ನಾನಿವತ್ತು ನಿಮ್ಮೆಲ್ಲರನ್ನ ಮತ್ತೊಂದು ವಿಶೇಷವಾದಂತಹ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನೆದರ್ಲ್ಯಾಂಡ್ಸ್ನಲ್ಲಿದೆ ಅಂತ ಹೇಳಿದೆ. ಇದು ಈ ಒಂದು ಗಾರ್ಡನ್ ಇದೆಯಲ್ಲ, ಹಲವಾರು ವರ್ಷಗಳ ಕಾಲ ವಿಶ್ವದ ಅತಿ ದೊಡ್ಡ ಹೂವಿನ ತೋಟ ಅಂತ ಹೆಸರುವಾಸಿಯಾಗಿದ್ದಂಥ ಒಂದು ತೋಟ ಇದು. ಈ ಒಂದು ತೋಟ ಇರೋದು ನೆದರ್ಲ್ಯಾಂಡ್ನಲ್ಲಿ. ಈ ಒಂದು ತೋಟದ ಹೆಸರು ಕೂಡ ಅಷ್ಟೇ ವಿಶೇಷ. ಈ ಒಂದು ತೋಟದ ಹೆಸರು ಬಂದಿದ್ದು ಕೂಡ ಅಷ್ಟೇ ವಿಶೇಷ ಅಂತೆ. ಈ ಒಂದು ತೋಟ ಕ್ಯುಕೆನ್ಹಾಫ್ ಅನ್ನುವಂತಹ ಟುಲಿಪ್ ಹೂಗಳ ಬೃಹತ್ತಾಗಿರುವಂತಹ ತೋಟ. ಸರಿಸುಮಾರು 7 ಕೋಟಿ ಹೂಗಳನ್ನು ಪ್ರತಿ ವರ್ಷ ನಾವಿಲ್ಲಿ ನೋಡಬಹುದಂತೆ. ನೆದರ್ಲ್ಯಾಂಡ್ಸ್ನ ಭಾಗದಲ್ಲಿ ಟುಲಿಪ್ ಹೂಗಳನ್ನು ಬೆಳೆಯೋದೇ ಒಂದು ವಿಶೇಷ. ಅಲ್ಲಿಯ ಬೆಳವಣಿಗೆ, ಆ ಹೂಗಳಿಗಾಗಿ ಒಂದಷ್ಟು ಕಾಂಪಿಟೇಷನ್ಗಳಿರುತ್ತೆ. ಒಂದಷ್ಟು ಕಾಂಪಿಟೇಷನ್ಗಳಲ್ಲಿ ಗೆದ್ದಂತಹ ಹೂಗಳು, ಗೆದ್ದಂತಹ ಜಾಗಗಳು, ಹೀಗೆ ಅದೊಂದು ರೀತಿಯಲ್ಲಿ ಸಂಭ್ರಮ ಈ ಹೂವನ್ನು ಬೆಳೆಯೋದೆ. ಈ ಒಂದು ಗಾರ್ಡನ್ ವಿಚಾರವಾಗಿ, ಈ ಹೂವಿನ ವಿಚಾರವಾಗಿ ಮಾತಾಡ್ತಾ ಸಾಗೋಣ. ಈ ಹೊತ್ತು ನೀವು ಕೇಳ್ತಾನೆ ಇರಿ, ಟ್ಯೂನ್ ಮಾಡಿ ಇರಿ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ, ನಮ್ಮ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ. ಮುಂದಿನ ಹಾಡು ನಿನ್ನೆ ತನಕ.

0: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000+ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್, ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ ಕುಕನ್ ಹಾಫ್ ಅನ್ನುವಂತಹ ಅದ್ಭುತವಾದ ಟುಲಿಪ್ ಹೂಗಳ ತೋಟದಲ್ಲಿ ನಾವಿದ್ದೀವಿ. ಇತಿಹಾಸವನ್ನು ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುಗಾಕೋದಕ್ಕೆ ಶುರು ಮಾಡಿದ್ರೆ 15ನೇ ಶತಮಾನದಲ್ಲಿ ಈ ಪ್ರದೇಶಕ್ಕೆ ಹೆಸರು ಬಂತಂತೆ. ಈ ಪ್ರದೇಶದ ಹೆಸರು ಕುಕನ್ ಹಾಫ್, ಅಂದರೆ ಅಡುಗೆ ಮನೆಯ ತೋಟ ಅನ್ನೋದು ಇದರ ಹೆಸರು. ಹೇಗಪ್ಪ ಈ ಹೆಸರು ಬಂತು ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ, 1500 ನಂತರ ಈ ಒಂದು ಜಾಗವೆಲ್ಲ, ಈ ಒಂದು ಭಾಗವೆಲ್ಲ ಒಂದಿಷ್ಟು ಹಣ್ಣುಗಳು ತರಕಾರಿಗಳನ್ನು ಬೆಳೀತಿದ್ರಂತೆ. ಅದರಲ್ಲೂ 1638 ಆಸುಪಾಸಿನಲ್ಲಿ, ಅಂದರೆ 17ನೇ ಶತಮಾನದಲ್ಲಿ, ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯ ಕ್ಯಾಪ್ಟನ್ ಹಾಗೆ ಗವರ್ನರ್ ಆಗಿದ್ದಂತಹ ಆಡ್ರಿನ್ ಮಟೇನ್ಸ್ ಅನ್ನೋರು ಈ ಒಂದು ಜಾಗವನ್ನು ಖರೀದಿ ಮಾಡ್ತಾರೆ. ತದನಂತರ 1641 ಇಲ್ಲಿ ಒಂದು ಕಾಸಲ್ನ, ಅಂದರೆ ಒಂದು ಮನೆಯನ್ನು ಕೂಡ ಇಲ್ಲಿ ಕಟ್ಟಿಸ್ತಾರೆ. ಆ ಮನೆಯ ಸುತ್ತ ಇದ್ದಂತಹ ಈ ಒಂದು ತೋಟಕ್ಕೆ ಕುಕನ್ ಹಾಫ್ ತೋಟ ಅನ್ನುವಂತಹ ಹೆಸರು ಬರುತ್ತೆ. ಹಾಗೆ ನಿಧಾನವಾಗಿ ಇವತ್ತು ಅಲ್ಲಿರುವಂತಹ ಆ ಒಂದು ಕ್ಯಾಸಲ್ನ, ಅಲ್ಲಿರುವಂತಹ ಆ ಒಂದು ಮನೆಯನ್ನು ಇವತ್ತು ಕುಕನ್ ಹಾಫ್ ಕ್ಯಾಸಲ್ ಅಂತಲೇ ಹೇಳಿ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಸುಮಾರು 15-20 ಲಕ್ಷ ಜನ ಇಲ್ಲಿಗೆ ಭೇಟಿ ನೀಡ್ತಾರಂತೆ. ಪ್ರತಿ ವರ್ಷವೂ ಇಲ್ಲಿಗೆ ಹೋದರೆ, ಇಡೀ ವರ್ಷವಿಡೀ ಇಲ್ಲಿಗೆ ಹೋದರೆ ಹೂಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಕೆಲವು ತಿಂಗಳುಗಳ ಮಧ್ಯೆ ಇಷ್ಟೆಲ್ಲ ಸರಿ ಸುಮಾರು 7 ಕೋಟಿ ಹೂಗಳು ಇಲ್ಲಿ ಬೆಳೆಯುತ್ತೆ. ಅದರ ಬಗ್ಗೆ ಕೂಡ ಮಾತಾಡೋಣ. ಎಲ್ಲಿ ಹೋಗದೆ ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ ಅನ್ನೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನೀವು ಕೇಳ್ತಾ ಇರೋದು ನಾನ್ ಸ್ಟಾಪ್ ಸಂಜೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ ಕುಕನ್ ಹಾಫ್ ಅನ್ನುವಂತಹ ವಿಶೇಷವಾದಂತಹ ಟುಲಿಪ್ ಹೂಗಳ ತೋಟದಲ್ಲಿ ನಾವಿದ್ದೀವಿ. ನೆದರ್ಲ್ಯಾಂಡ್ ನಲ್ಲಿ ಇರುವಂತಹ ತೋಟ ಇದು. ಪ್ರತಿ ವರ್ಷ ಇಲ್ಲಿ ಸುಮಾರು 70 ಲಕ್ಷಕ್ಕೂ ಹೆಚ್ಚಿನ ಹೂವಿನ ಗಿಡಗಳನ್ನು ನೆಡಲಾಗುತ್ತಂತೆ. ಬರೋಬ್ಬರಿ 800ಕ್ಕೂ ಹೆಚ್ಚು ವಿವಿಧ ತಳಿಯ ವಿವಿಧ ಬಣ್ಣಗಳ ಟುಲಿಪ್ ಹೂಗಳನ್ನು ನಾವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಹೂಗಿಡಗಳಾಗಿರುವಂತಹ ಹಸಿಂತ್ ಅಥವಾ ಡ್ಯಾಫಡಿಲ್ಸ್ ಇವುಗಳನ್ನು ಕೂಡ ಇಲ್ಲಿ ನೆಡಲಾಗುತ್ತಂತೆ. ಮಧ್ಯ ಮಧ್ಯದಲ್ಲಿ ಅವುಗಳು ಕೂಡ ಅದ್ಭುತವಾಗಿ ಕಾಣುತ್ತಂತೆ. ಅಷ್ಟೇ ಅಲ್ಲದೆ ಈ ಒಂದು ತೋಟಕ್ಕೆ ಭೇಟಿ ನೀಡಬಹುದಾಗಿರೋದು ಕೇವಲ 2 ತಿಂಗಳು. ಮುಂದಿನ ವರ್ಷ ಅಂದರೆ 2027 ಇದರ ಡೇಟ್ಗಳು ನಿಗದಿಯಾಗಿರೋದು. 18 ಮಾರ್ಚ್ನಿಂದ ಕೇವಲ 9 ಮೇ, 2 ತಿಂಗಳು ಇಲ್ಲ, 2 ತಿಂಗಳಿಗೂ ಸುಮಾರು 10 ದಿನ ಕಮ್ಮಿ. ಅಷ್ಟು ದಿನ ಗ್ಯಾಪ್ನಲ್ಲಿ ಇಷ್ಟು ಹೂಗಳು ಒಟ್ಟಾಗಿ ಅರಳುತ್ತೆ ಇಲ್ಲಿ. ಹಾಗಾಗಿ ಇದನ್ನು ವೀಕ್ಷಣೆ ಮಾಡೋದೇ ಒಂದು ರೀತಿಯಲ್ಲಿ ಅದ್ಭುತ ಅನ್ಬಹುದು ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ 32 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಟುಲಿಪ್ ಹೂಗಳನ್ನು ನೋಡೋದು ಅತ್ಯಂತ ವಿಶೇಷ. ಯುರೋಪಿನ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ನೆದರ್ಲ್ಯಾಂಡ್ಗೆ ಹೋದರೆ ಖಂಡಿತವಾಗ್ಲೂ ಕುಕನ್ ಹಾಫ್ ಅನ್ನುವಂತಹ ಈ ಒಂದು ಅದ್ಭುತವಾದ ತೋಟವನ್ನು ಮಿಸ್ ಮಾಡಬೇಡಿ. ಅಷ್ಟೇ ಅಲ್ಲದೆ ದುಬೈಲಿರುವಂತಹ ಮಿರಕಲ್ ಗಾರ್ಡನ್ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಮಿರಕಲ್ ಗಾರ್ಡನ್ ಸರಿ ಸುಮಾರು ಅಕ್ಟೋಬರ್ ನವಂಬರ್ನಿಂದ ಮೇವರೆಗೆ, ಅಂದರೆ ಚಳಿಗಾಲದ ಜೊತೆಯಾಗಿ

ಕಾಲ ಶುರುವಾಗುವವರೆಗೂ ಸರಿಸುಮಾರು ಮಾರ್ಚ್ ಅಷ್ಟೊತ್ತಿಗೆ ಕೊನೆ ಆಗ್ತಾ ಬರುತ್ತಂತೆ ಹೂಗಳು, ಆದರೂ ಮೇವರೆಗೂ ತೆರೆದಿರುತ್ತೆ. ಹಾಗಾಗಿ ನವಂಬರ್ನಿಂದ ಮೇವರೆಗೂ ಪ್ರಪಂಚದ ಅತಿ ದೊಡ್ಡ ಹೂವಿನ ತೋಟವನ್ನು ನೋಡಬೇಕು ಅಂತ ಹೇಳಿದ್ರೆ ದುಬೈನ ಮಿರಾಕಲ್ ಗಾರ್ಡನ್ಗೆ ನೀವು ಭೇಟಿ ನೀಡಬೇಕು. ಟ್ಯೂನ್ ಮಾಡಿರಿ, ಕೇಳ್ತೀನಿ. ಇದು ಕನ್ನಡ ಗಾವನ ಬಿಲು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಅದ್ಭುತವಾದ ಹಾಡುಗಳು ಅಂತ ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ಗೀತೆಗಳ ಆಯ್ಕೆ ಅಂತ ಹೇಳ್ತಾ ಹೆಬ್ಬಾಳದ ರಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ಹಾಡುಗಳು ಅಂತ ಹೇಳಿ ಬಹಳಷ್ಟು ಸಂದೇಶಗಳು ಬಂದಿದೆ. ಸುಜಾತಾರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಈ ಹೊತ್ತಿನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಕೊನೆ ಮಾಡುವಂತಹ ಸಮಯ ಎಲ್ಲೂ ಹೋಗದೆ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ರೇಡಿಯೋ ಎಫ್ಎಂ ರೇನ್ಬೋ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ. ಶೋಷಣೆ ವಿರುದ್ಧ ದನಿ ಎತ್ತಿದವರು, ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು. ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು, ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
2: ಹೊಸಬರಿಗೇನು ತೊಂದರೆ ಇರುತ್ತೆ, ಪತ್ರಿಕಾಲಯದಿಂದ ವಾಪಸ್ ಬರೋದು ಅದೆಲ್ಲ ಅದೆಲ್ಲ ನಂಗೆ ಆಗ್ಲೇ ಇಲ್ಲ. ಒಂಥರ ಹೆಸರು ಒಂದ್ ಸ್ವಲ್ಪ ಆಗ್ಲೇ ಬಳಕೆಗೆ ಬಂದಾಗ ಆಯ್ತು. ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿಗೆ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದ್ರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗ್ಲಿ ಕತೆಗಳನ್ನಾಗ್ಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು. ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗ್ಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತೆ ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲಾ ಸೆಕ್ಷನ್ಗಳದ್ದು ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನಂದು ಅದೃಷ್ಟ ಅಂತ ಹೇಳ್ಬೇಕು. ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು, ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕೋ ಅದು, ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟಾಗಿ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು, ಈ ರೀತಿ ಅಭ್ಯಾಸ ಆಯ್ತು. ತುಂಬಾ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬಾ ಸ್ವಾತಂತ್ರ್ಯ ಅಂದ್ಬಿಟ್ಟು ನಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡ್ಬೋದು, ನಮ್ಗೆ ನಾವು ಸ್ವತಂತ್ರ್ಯ ಇಲ್ವಾ. ಆದ್ರೆ ಏನಾದ್ರು ಒಂದು ಗುರಿ ಇರಬೇಕು ಜೀವನದಲ್ಲಿ. ಇನ್ನೊಂದೇನು ಅಂದ್ರೆ ನಾ ಹೇಳೋದು, ಉದ್ಯೋಗಸ್ಥ ಮಹಿಳೆ ಅಂತಂದ್ರೆ ಅದರಿಂದ ಬರೀ ಹಣ ಬರುತ್ತೆ ಅಂತ ತಿಳ್ಕೊಳ್ಳದೆ ತಪ್ಪು. ಹಣ ಅಲ್ಲ, ತುಂಬಾ ಅನುಭವ ಬರುತ್ತೆ. ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಮನೆಯಲ್ಲಿರೋ ಒಂದು ಒಬ್ಬರ ಹೆಂಗಸರಿಗೆ ಏನೇ ಪೇಪರ್ ಓದ್ಲಿ ಏನೇ TV ನೋಡ್ಲಿ ಅದು ಬರೋ ಅನುಭವಕ್ಕಿಂತ 10 ಜನ ಕೂಡಿ ಮಾಡಿದಾಗ ಕೆಲಸಗಳು ಒಬ್ಬ ಮನುಷ್ಯನಿಗೆ ಅನುಭವ ಜಾಸ್ತಿ ಆಗೇ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಕತ್ತಿನೋ ಒಂದು ಚಾಕುನೋ ಇಟ್ಕೊಂಡಿರ್ತೀವಿ ನಾವು, ಅದನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಮಾತ್ರನೇ ಅದು ಚೂಪಾಗಿರೋದು. ಅದನ್ನ ತೆಗೆದು ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದ್ 4 ದಿವಸಕ್ಕೆ ಅದನ್ನ ಉಪಯೋಗಿಸೋಕ್ಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ಮನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರುತ್ತೆ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನು ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ದೇನೆ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲಾ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರೋ ಮಾಡಿ ಗುರಿ ಮುಟ್ಟೋದಲ್ಲ, ಯಾವ್ದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
1: ಬರಹಗಾರ್ತಿ ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆದೌ ಮುಖ್ಯ ವಾರ್ತಾಃ. ಭಾರತ ಜಾಪಾನ ದೇಶಾಭ್ಯಾಂ ರಕ್ಷಾ ಸಹಭಾಗಿತಾಂ ದೃಢೀಕರ್ತುಂ ಸಹಮತಿಃ ಪ್ರಕಟಿತಾ. ಉಭಾವಪಿ ದೇಶೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಚ ವ್ಯವಸ್ಥಾ ಸಮ್ಮತಿ ಪತ್ರೇ ಹಸ್ತಾಕ್ಷರಂ ಕೃತವಂತೌ. ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಜ್ಯಿಕ ವಿವಾದಾನ್ ಸುರಕ್ಷಾ ವಿಕಾಸ ವಿಷಯಾನ್ ಚ ಚರ್ಚಯಿತುಂ ತಮಿಳುನಾಡು ರಾಜ್ಯಸ್ಯ ಕೋವಲಂ ನಗರೆ ಏಕತ್ರಿಂಶತ್ತಮಸ್ಯ ದಕ್ಷಿಣ ಕ್ಷೇತ್ರೀಯ ಪರಿಷದುಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಝಾರಖಂಡ ಉಚ್ಚ ನ್ಯಾಯಾಲಯ ಜೆಪಿಎಸ್ಸಿ ನಿಯುಕ್ತಿನಾಂ ಖಾದ್ಯ ಸುರಕ್ಷಾ ಅಧಿಕಾರಿ ಚಯನಸ್ಯ ಚ ನಿರಸ್ತೀಕರಣಾದೇಶೆ ಸ್ಥಗನಾದೇಶಂ ಪ್ರಾಯಚ್ಛತ್. ಪಾಕ ಅಧಿಕೃತ ಜಮ್ಮು ಕಾಶ್ಮೀರೇ ಪ್ರತಿರೋಧ ಪ್ರದರ್ಶನಾನಿ ತೀವ್ರೀಭೂತಾನಿ. ಪಾಕ ಶಾಸನತಂತ್ರಂ ಚ ಜನಾಕ್ರೋಶೇನ ತ್ರಸ್ತಂ ವರ್ತತೆ. ಅಪಿ ಚ ಭಾರತಸ್ಯ ತ್ರಿಸಾ ಜೌಲಿ ಅಥ ಗಾಯತ್ರಿ ಗೋಪಿಚಂದಃ ಚ ಬಿಡಬ್ಲ್ಯೂಎಫ್ ವಿಶ್ವಸ್ಪರ್ಧಾಯಾಃ ಮಹಿಳಾಯುಗಲದ್ವಂದ್ವೇ ಪ್ರಾಗುಪಾಂತ್ಯಚರಣೆ ಪ್ರವಿಷ್ಟವತ್ಯೌ. ಅಥ ವಾರ್ತಾಃ ವಿಶದೀಕೃತ್ಯ. ನವದಿಲ್ಯಾಮದ್ಯ ಭಾರತ ಜಾಪಾನ ರಕ್ಷಾಮಂತ್ರಿ ಸ್ತರೀಯೋಪವೇಶನ ಸಂಪನ್ನ. ಅಸ್ಯೋಪವೇಶನಸ್ಯ ಸಹಾಧ್ಯಕ್ಷತಾಂ ಭಾರತಸ್ಯ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅಥ ಚ ತಸ್ಯ ಜಾಪಾನಿ ಸಮಕಕ್ಷೀಯಃ ಶಿಂಜಿರೊ ಕೊಯಿಜುಮಿ ಅಕುರ್ವತಾಂ. ಅಸ್ಮಿನ್ ಉಪವೇಶನೆ ಸಾಮುದ್ರಿಕ ಸುರಕ್ಷಾಯಾಃ ದೃಢೀಕರಣಂ ಮೇಕ್ ಇನ್ ಇಂಡಿಯಾ ಇತ್ಯಸ್ಯಾಂತರ್ಗತಂ ರಕ್ಷಾ ಪ್ರೌದ್ಯೋಗಿಕ್ಯಾಃ ಸಹೈವ ರಣನೀತಿಕ ವಿಶ್ವಾಸಸ್ಯ ಚ ವಿಸ್ತಾರಃ ಇತಿ ಪ್ರಮುಖ ವಿಷಯೇಷು ಗಭೀರ ಚರ್ಚಾ ಸಂಜಾತಾ. ಉಭೌ ಮಂತ್ರಿಣೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಏಕಸ್ಮಿನ್ ವ್ಯವಸ್ಥಾ ಜ್ಞಾಪನ ಸಂಧೌ ಹಸ್ತಾಕ್ಷರಂ ಅಕುರುತಾಂ. ಸ್ವಕೀಯ ಭಾಷಣೆ ರಕ್ಷಾಮಂತ್ರಿ ರಾಜನಾಥ ಸಿಂಹ ಪ್ರಾವೋಚತ್ ಯತ್ ಏಷ್ಯಾ ಮಹಾದ್ವೀಪಸ್ಯ ದ್ವೌ ಲೋಕತಾಂತ್ರಿಕ ದೇಶೌ ಭಾರತ ಜಾಪಾನೌ ಕ್ಷೇತ್ರೇ ಶಾಂತಿಂ ಸ್ಥಿರತಾಂ ಸಮೃದ್ಧಿಂ ಚ ಸ್ಥಾಪಯಿತುಂ ಮಹತ್ತರಂ ಉತ್ತರದಾಯಿತ್ವಂ ನಿರ್ವಹತಃ. ಶ್ರೀ ಸಿಂಹ ಪ್ರತಿಪಾದಿತವಾನ್ ಯತ್ ಸಾಮುದ್ರಿಕ ಮಾರ್ಗ ಸುರಕ್ಷಾಯಾಂ ಸಮಾಹ್ವಾನಾನಿ ವರ್ಧಂತೆ ಅತಃ ನೌ ಪರಿವಹನ ಸ್ವಾತಂತ್ರ್ಯಂ ವಾಯುಯಾನ ಸಂಚಾಲನ ಸ್ವಾತಂತ್ರ್ಯಂ ಅಥ ಚ ಅಬಾಧಿತ ವೈಧ ವಾಣಿಜ್ಯಂ ಸುನಿಶ್ಚೇತುಂ ಕ್ರಿಯಮಾಣಾಃ ಪ್ರಯಾಸಾಃ ಕೇವಲಂ ಆರ್ಥಿಕ ಅವಶ್ಯಕತಾ ಏವನ ಅಪಿತು ಏಕಂ ಅನಿವಾರ್ಯಂ ರಣನೀತಿಕ ದಾಯಿತ್ವಮಪಿ ಅಸ್ತಿ. ಸಹ ಪ್ರತಿಪಾದಿತವಾನ್ ಯತ್ ಹಿಂದ ಮಹಾಸಾಗರಸ್ಯ ಪ್ರಶಾಂತ ಮಹಾಸಾಗರಸ್ಯ ಚ ಸುರಕ್ಷಾ ಪರಸ್ಪರಂ ದೃಢತಯಾ ಸಂಲಗ್ನ ವರ್ತತೆ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಭಾರತಸ್ಯ ಮಹಾಸಾಗರೀಯ ದೃಷ್ಟೌ ಸಹೈವ ಜಾಪಾನಸ್ಯ ಮುಕ್ತ ಏವಂ ಪ್ರಕಟ ಹಿಂದ ಪ್ರಶಾಂತ ಉಪಕ್ರಮೇ ಚ ನಿಕಟ ಸಮನ್ವಯಃ ಸಂಪ್ರತಿ ಪೂರ್ವಸ್ಮಾದಪಿ ಅಧಿಕಂ ಆವಶ್ಯಕಂ ಜಾತಂ.
1: हम यह दोहराते हैं कि कठिन समय में भारत किसी भी जरूरी असिस्टेंस रिलीफ और सपोर्ट प्रोवाइड करने के लिए पूरी तरह से दृढ़ संकल्पित है. हमारे दोनों देशों के संबंध साझे लोकतांत्रिक मूल्यों परस्पर सम्मान और एक पुराने सिविलाइज्ड कनेक्ट पर आधारित हैं. अगले वर्ष हम अपने डिप्लोमेटिक रिलेशंस के 75 ईयर्स मनाएंगे और इन वर्षों के दौरान हमारी यह दोस्ती सिर्फ हमारे दोनों देशों के लिए ही नहीं बल्कि पूरे इंडो पैसिफिक क्षेत्र में स्टेबिलिटी रेजिलियंस और रूल्स बेस्ड ऑर्डर का एक कॉर्नर स्टोन.
0: ಜಾಪಾನಿ ರಕ್ಷಾಮಂತ್ರಿ ಕೊಯಿಜುಮಿ ಮಹೋದಯ ಕುಮಾಮೋಟೋ ಪ್ರಾಂತೆ ಆಗತೇನ ಭೂಕಂಪೇನ ಪ್ರಭಾವಿತಾನ್ ಜನಾನಾಲಕ್ಷ್ಯ ಭಾರತೇನ ಪ್ರಕಟೀಕೃತಾಂ ಸಂವೇದನಾಂ ಪ್ರಶಂಸಿತವಾನ್. ಸಹ ಜಾಪಾನಿ ಸಾಮುದ್ರಿಕ ಆತ್ಮರಕ್ಷಾಬಲಸ್ಯ ಪೋತೆ ದುರಾಪನ್ನಾಯಾಂ ಆಪತ್ಕಾಲೀನ ಚಿಕಿತ್ಸಾ ಸ್ಥಿತೌ ಭಾರತಸ್ಯ ನೌಸೇನಾಯಾಃ ಸಹಾಯತಾಯೈ ಕಾರ್ತಜ್ಞಂ ಪ್ರಾಕಟಯತ್. ಅಸ್ಯ ವರ್ಷಸ್ಯ ಜುಲೈ ಮಾಸೆ ದ್ವಯೋಃ ದೇಶಯೋಃ ಶೀರ್ಷನೇತೃಭ್ಯಾಂ ನಿಸ್ಸಾರಿತಸ್ಯ ಸಂಯುಕ್ತ ವಕ್ತವ್ಯಸ್ಯ ಸ್ಮರಣಂ ಕುರ್ವಂತೌ ದ್ವಾವಪಿ ಮಂತ್ರಿಣೌ ಮುಕ್ತ ತಥಾ ಪ್ರಕಟ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ನಿರ್ಮಾಣಾಯ ರಕ್ಷಾ ಸಹಯೋಗಂ ಸುದೃಢೀಕರ್ತುಂ ಸ್ವಸಂಕಲ್ಪಂ ಪುನರುಚ್ಚಾರಿತವಂತೌ. ಚೆನ್ನೈ ನಗರಸ್ಯ ಸಮೀಪೆ ಮಹಾಬಲಿಪುರಂ ನಗರೆ ಕೇಂದ್ರೀಯ ಗೃಹಮಂತ್ರಿಣಃ ಅಮಿತ್ ಶಾಹಸ್ಯ ಅಧ್ಯಕ್ಷತಾಯಾಂ ಏಕತ್ರಿಂಶತ್ತಮಂ ದಕ್ಷಿಣ ಕ್ಷೇತ್ರೀಯ ಪರಿಷದುಪವೇಶನಂ ಸಂಪನ್ನಂ. ಅಸ್ಮಿನ್ ಉಪವೇಶನೆ ಮುಖ್ಯಮಂತ್ರಿಣಃ ಉಚ್ಚಾಧಿಕಾರಿಣಶ್ಚ ಕ್ಷೇತ್ರಸ್ಯ ಪ್ರಗತಿ ವಿಕಾಸ ಸಂಬದ್ಧೇಷು ವಿಷಯೇಷು ವಿಸ್ತೃತ ರೂಪೇಣ ವಿಚಾರ ವಿಮರ್ಶಂ ಅಕುರ್ವನ್. ಉಪವೇಶನೆ ತಮಿಳುನಾಡು ರಾಜ್ಯಸ್ಯ ಮುಖ್ಯಮಂತ್ರಿ ಜೋಸೆಫ್ ವಿಜಯಃ ಕರ್ನಾಟಕಸ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಕೇರಳಸ್ಯ ಮುಖ್ಯಮಂತ್ರಿ ಸತೀಶನಃ ತೆಲಂಗಾಣಾಯಾಃ ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕಃ ಸಹೈವ ಆಂಧ್ರಪ್ರದೇಶಸ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇತ್ಯೇತೆ ಭಾಗಂ

0: ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ದಿನದ ಆಯಾಸವೆಲ್ಲ ಕಳೆದು ಮನಸ್ಸು ಕೊಂಚ ಶಾಂತಿಯನ್ನ ಹುಡುಕುವಂತಹ ಸಮಯ ಇದು. ಈ ಸುಂದರ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದಕ್ಕೆ ಬಂದಿದ್ದೀನಿ, ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸಂಜೆ ಹೊತ್ತು ಟ್ರಾಫಿಕ್ನ ಗದ್ದಲದಲ್ಲಿ, ಇಲ್ಲಾಂತಂದ್ರೆ ಆಫೀಸ್ ಕೆಲಸ ಮುಗಿಸಿ ಮೆಟ್ರೋ ಕಿಟಕಿಯಿಂದ ಹೊರಗೆ ನೋಡುವಾಗ ಒಮ್ಮೆಯಾದರೂ ನಿಮ್ಮ ಮನಸ್ಸು ಹಿಂದಕ್ಕೋಡಿದೆಯಾ? ಹೌದು, ನಾವೆಲ್ಲರೂ ಯಾವುದೋ ಒಂದು ದೊಡ್ಡ ಕನಸನ್ನ ಹೊತ್ತು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಮ್ಮೂರು, ನಮ್ಮ ಮಣ್ಣು, ಆ ಹಸಿರು, ಅಮ್ಮನ ಕೈತುತ್ತು ಎಲ್ಲವನ್ನು ಬಿಟ್ಟು ಈ ಕಾಂಕ್ರೀಟ್ ಕಾಡಿಗೆ ಬಂದಿದ್ದೀವಿ. ಬೆಳಗ್ಗೆ ಅಲಾರಾಂ ಹೊಡೆದಾಗ ಶುರುವಾಗುವಂತಹ ಧಾವಂತ ರಾತ್ರಿ ಬಾಡಿಗೆ ಮನೆಯ 4 ಗೋಡೆಗಳ ಮಧ್ಯೆ ಬಂದು ಮಲಗುವಾಗ ಮುಗ್ದು ಹೋಗ್ಬಿಡತ್ತೆ. ಆದರೆ ಈ ಓಟದ ಮಧ್ಯೆ ಒಳಗೊಳಗೆ ಕಾಡುವಂತಹ ಆ ಒಂಟಿತನ ಇದೆಯಲ್ಲ, ಅದಕ್ಕೆ ಯಾವ ಮುಲಾಮೂ ಇಲ್ಲ. ನೆನಪು ಮಾಡ್ಕೊಳ್ಳಿ, ಊರಲ್ಲಿದ್ದಾಗ ಸಂಜೆ ಹೊತ್ತು ಮನೆಯ ಮುಂದಿನ ಜಗಲಿಯ ಮೇಲೆ ಕೂತು ಬಿಸಿ ಕಾಫಿ ಕುಡಿತಾ ಅಪ್ಪ ಅಮ್ಮನ ಜೊತೆ ಹರಟೆ ಹೊಡಿತಿದ್ದಂತಹ ಆ ಕ್ಷಣಗಳು, ಊರ ಹಬ್ಬದ ಸಡಗರ, ಮಣ್ಣಿನ ವಾಸನೆ, ಕಷ್ಟ ಸುಖಕ್ಕೆ ತಕ್ಷಣ ಓಡಿ ಬರ್ತಿದ್ದಂತಹ ಆ ಅಕ್ಕಪಕ್ಕದ ಮುಗ್ಧ ಮುಖಗಳು, ಇವೆಲ್ಲವೂ ಸಹ ಈಗ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾಡುವಂತಹ ವಿಡಿಯೋ ಕಾಲ್ ಸ್ಕ್ರೀನ್ಗೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾವೆ. ನಾವು ಬೆಳೀತಾ ಇದ್ದೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಸಹ ಹೆಚ್ಚಾಗ್ತಾ ಇದೆ, ಆದರೆ ಒಳಗಿನ ಜೀವ ಮಾತ್ರ ಊರಿಗೆ ಯಾವಾಗ ಹೋಗ್ತೀನೋ ಅಂತ ಹಂಬಲಿಸ್ತಾನೆ ಇದೆ. ಇದೇ ಭಾವವನ್ನು ಹೊತ್ತಿರುವ ನಮ್ಮೆಲ್ಲರ ಮನಸ್ಸಿನ ಅಂತರಾಳವನ್ನು ತಟ್ಟುವಂತಹ ಒಂದು ಅದ್ಭುತವಾದಂತಹ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ಸ್ನೇಹಿತರೆ, ನಗರ ನಮಗೆ ಕೆಲಸವನ್ನ ಕೊಟ್ಟಿದೆ, ಹೊಸ ಗುರುತನ್ನ ಕೊಟ್ಟಿದೆ, ಗೆಲುವಿನ ದಾರಿಯನ್ನ ತೋರಿಸಿದೆ. ಆದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಬೇರುಗಳನ್ನ ಮರಿಬಾರದಲ್ವಾ? ನಿಮ್ಮ ದಿನನಿತ್ಯದ ಬ್ಯುಸಿ ಲೈಫ್ ಅಲ್ಲಿ ಎಷ್ಟೇ ಕೆಲಸಗಳಿದ್ರೂ ಇವತ್ತು ರಾತ್ರಿ ಊಟ ಮುಗಿದ ಮೇಲೆ ಊರಲ್ಲಿರುವಂತಹ ಅಪ್ಪ ಅಮ್ಮನಿಗೋ, ಅಜ್ಜ ಅಜ್ಜಿಗೋ, ಅಥವಾ ನಿಮ್ಮ ಬಾಲ್ಯದ ಗೆಳೆಯನಿಗೋ ಒಂದೇ ಒಂದು ಕಾಲ್ ಮಾಡಿ ಆರಾಮವಾಗಿದ್ದೀರಾ ಅನ್ನೋ ನಿಮ್ಮ ಆ ಎರಡು ನಿಮಿಷದ ಮಾತು ಅವರಿಗೆ ಮಾತ್ರ ಅಲ್ಲ, ನಿಮ್ಮ ದಣಿದ ಮನಸ್ಸಿಗೂ ಒಂದು ದೊಡ್ಡ ಸಮಾಧಾನವನ್ನು ಕೊಡುತ್ತೆ. ಬದುಕು ಇರೋದೇ ಈ ಸಣ್ಣ ಸಣ್ಣ ಪ್ರೀತಿಯ ಕೊಂಡಿಗಳಲ್ಲಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಬೇಕಾಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ, ಮತ್ತೊಂದು ಸುಂದರ ವಿಷಯದೊಂದಿಗೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 6:49:46. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರ. ಚುನ್ ಮಾಡಿರಿ, ಕೇಳ್ತೇನೆ ಇದು ಎಫ್ ಎಂ ರೈನ್ಬೋ.

ಹೆಚ್ಚು. ಮುಖ್ಯಾಂಶಗಳು: ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತರಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಹಾಗೂ ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%+ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%+ ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ವಿಧಾನಸಭೆಯಲ್ಲಿಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತಿದೆ. ಈ ವಿಧೇಯಕಗಳನ್ನು ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧಾನಸಭೆ ಕಲಾಪ ಇಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವಿನ ಗದ್ದಲಕ್ಕೆ ಸಾಕ್ಷಿಯಾಯಿತು ಹಾಗೂ ಕೆಲ ಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ವಿಧೇಯಕಗಳ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ, ಆದರೆ ಕೇಂದ್ರ ಸರ್ಕಾರ ಈ ವರದಿ ಅನುಷ್ಠಾನಗೊಳಿಸುವ ತನ್ನ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ರೀತಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸದಸ್ಯರಾದ ಎಚ್ಡಿ ತಮ್ಮಯ್ಯ ಹಾಗೂ ಡಿಟಿ ರಾಜೇಗೌಡ ಕಸ್ತೂರಿ ರಂಗನ ವರದಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ಕಲಾಪ ನಡೆದು ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕಪ್ಪುಪಟ್ಟಿ ಧರಿಸಿ ನಡೆಸಿದ ಪ್ರತಿಭಟನೆಯಿಂದ ವಿಧಾನ ಪರಿಷತ್ ಕಲಾಪದ 6ನೇ ದಿನವೂ ಗದ್ದಲಕ್ಕೆ ಸಾಕ್ಷಿಯಾಯಿತು. ಧರಣಿ ಹಿಂತೆಗೆದುಕೊಳ್ಳುವಂತೆ, ಸಾರ್ವಜನಿಕ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಸಲೀಂ ಅಹಮದ್, ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರೂ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಈ ಗದ್ದಲದ ನಡುವೆ ಸಭಾಪತಿಗಳು ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳನ್ನು ನಡೆಸಿದರು. ರಾಯಚೂರು ನಗರ ಮಧ್ಯಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ಹೊರವಲಯದ ಬಿಜನಗೇರಾ ಗ್ರಾಮದ 19 ಎಕರೆ ಜಮೀನಿಗೆ ಸ್ಥಳಾಂತರಿಸಲು 90 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸಲಾಗಿದ್ದು 2026-27ನೇ ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಬೆಂಗಳೂರಿನ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯನ್ನು ಕಂದಾಯ ಇಲಾಖೆಯಿಂದ ತೆರವುಗೊಳಿಸಿ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜ್ ಅವರು, ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಗುಂಡಿನ ದಾಳಿಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಆಗ್ರಹಿಸಿದರು. ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳ ಅಕ್ರಮ ಅನುಮೋದನೆ ಪರಿಶೀಲನಾ ಜಂಟಿ ಸಮಿತಿಯ ಅವಧಿಯನ್ನು ಮುಂದಿನ 12 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಗೆ ಸಹಮತ ಕೋರಿ ಪ್ರಸ್ತಾಪವನ್ನು ಸದಸ್ಯ ಎಸ್ವಿ ಸುಂಕನು

0: ಮಂಡಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಹಾಗೂ ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಸಂಘಟನೆಯ ನಿಯೋಗದೊಂದಿಗೆ ಚರ್ಚಿಸಿದ ಸಚಿವರು, ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ತಾವು ಸದಸ್ಯರಾಗಿದ್ದು, ನೌಕರರ ಶ್ರಮದ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಸಹಾನುಭೂತಿ ಇದೆ ಎಂದರು. ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ನೆರವು ಹಾಗೂ ಬೆಂಬಲವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮಾತನಾಡಿ, ಜೀತ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ ಸೇರಿದಂತೆ ಹಲವು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾನತೆಯನ್ನು ಕಲ್ಪಿಸುವಲ್ಲಿ ದೇವರಾಜ ಅರಸು ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಬಲ ತುಂಬಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಕೊಡುಗೆ ಸ್ಮರಣೀಯ ಎಂದು ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹೇಳಿದ್ದಾರೆ. ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ಕಂಡ ಕನಸನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಹೇಳಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದ್ಭಾವನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ದೇಶದ ಎಲ್ಲರೂ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಬೋಧಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತದಲ್ಲಿ ಎಲ್ಲ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ನಕಲಿ ಮತ್ತು ಮೃತ ಫಲಾನುಭವಿಗಳನ್ನು ಯೋಜನೆಯಿಂದ ಕೈಬಿಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ಇಕೆವೈಸಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿ ಮಾತ್ರ ಮಾನ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತವಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಇದು ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೇನ್ಬೋ 6:50. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದೀಗ ಶುರು ಮಾಡೋಣ. ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಸಿಂಗಾರ ಸಿರಿಯೇ.
2: ಇದ್ದಾಗ

ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್ ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ 1.3. ಇವತ್ತು ಆಗಸ್ಟ್ 20, ಭಾರತದಲ್ಲಿ ವಿಶೇಷವಾದ ಆಚರಣೆ ಇರುವಂತಹ ದಿವಸ ಇವತ್ತು. ಇವತ್ತು ಇಂಡಿಯನ್ ಅಕ್ಷಯ ಊರ್ಜಾ ದಿನ. ಅಕ್ಷಯ ಊರ್ಜಾ ದಿನವನ್ನು 2004 ಇಲ್ಲಿಯವರೆಗೂ ಆಚರಿಸಲಾಗ್ತಾ ಇದೆ ಭಾರತದಲ್ಲಿ. ಇದರ ಹಿಂದೆ ಇರುವುದು ಅತ್ಯಂತ ಸ್ವಚ್ಛವಾದಂಥ ಒಂದು ವಿಚಾರ. ರಾಷ್ಟ್ರವನ್ನು ಇಡೀ ನವೀಕರಿಸಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಮತ್ತೆ ಬಳಸಬಹುದಾದಂತಹ, ಅಂದರೆ ನವೀಕರಿಸಬಹುದಾದಂತಹ ಇಂಧನವನ್ನು ಉಪಯೋಗಿಸೋದಕ್ಕೆ ಶುರು ಮಾಡಬೇಕು. ಹಾಗಾಗಿ ಈ ದಿನ 2004 ಇಲ್ಲಿಯವರೆಗೂ ಅಕ್ಷಯ ಊರ್ಜಾ ದಿವಸ ಆಗಿ ಆಚರಿಸ್ತಾ ಬರ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ನಾವು ಸೂರ್ಯನ ಎನರ್ಜಿಯಿಂದ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹಾಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗಳ ಮೂಲಕ ಮತ್ತೊಮ್ಮೆ ಮರುಬಳಸಬಹುದಾದಂತಹ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳ ಕಡೆಗೆ ನಮ್ಮ ಪಯಣವನ್ನು ಇಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸಿಕೊಡುವಂತಹ ಈ ಒಂದು ದಿವಸವನ್ನು ಆಚರಣೆ ಇವತ್ತು ನಡೀತಾ ಇದೆ. ಇನ್ನಷ್ಟು ಇದೇ ವಿಚಾರವಾಗಿ ಮಾತಾಡೋಣ. ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ರಿನ್ಯೂವಬಲ್ ಎನರ್ಜಿಯ ಕಡೆಗೆ ಹೊರಟಿದ್ದೀರಿ, ಅಂದರೆ ಇರುವಂತಹ ಎನರ್ಜಿಯನ್ನು ಮತ್ತೊಮ್ಮೆ ಮರುಬಳಸಬಹುದಾದಂತಹ ಇಂಧನಗಳ ಕಡೆಗೆ ಹೊರಟಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9489100103. ಸೌರ ಶಕ್ತಿ ಇರಬಹುದು, ಪವನ ಶಕ್ತಿ ಇರಬಹುದು, ಹೀಗೆ ಮರುಬಳಸಬಹುದಾದಂತಹ ಇಂಧನಗಳ ಬಳಕೆಯ ಕಡೆಗೆ ನಿಮ್ಮ ಮನಸ್ಸಿದ್ರೆ ಅದನ್ನು ತಿಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9489010013 ಕೇಳ್ತಾನೆ, ರೀಚ್ ಮಾಡ್ರಿ. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ ಮುಡಿ ಬರ್ತಾ ಇದೆ. ಮೆಸ್ಸಮ್ಮ ಮೆಸ್ಸಮ್ಮ.

0: ನಿನ್ನ
1: ಸ್ಲಿಪ್ ಡಿಸ್ಕ್ ಎಲ್ಲ ಓಕೆ ಸುನಕ ಸುನನ ಅರ್ಥ ಆಗ್ಲಿಲ್ಲ.
2: ನೀನು ನಾನು ನನ್ನ ಕನಸು ಅಂತೆಲ್ಲ ಪದ್ಯ ಬರೀತ್ಯ, ನಿನ್ನ ರೇಂಜ್ ನಾನು ಬರೆಯಕ್ಕಾಗಲ್ಲ. ಅದಕ್ಕೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್, ಕನಸು ಉಲ್ಟಾ ಸುನಕ, ನನಸು ಉಲ್ಟಾ ಸುನನ.
1: ಹೇ ಹೆಂಗಮ್ಮ ಹಿಂಗೆ,
2: ನಮ್ಗೆ ಹೆಂಗ್ ಬೇಕು ಹಂಗೆ.

0: ವಾಟ್? ಆರ್ ಯು ಶೋರ್?
1: ಆಫ್ ಕೋರ್ಸ್. ಅಯ್ಯೋ ಸಿಹಿ, ಇನ್ನೊಂದು ಹುಡುಗಿ ಅಂತ ಹೇಳಿದ್ದು ನನಗೂ ನಿನಗೂ ಹುಟ್ಟು ಪುಟಾಣಿ ಸಿಹಿ ಕಣೆ.
0: ಐ ಕಳ್ಳ
2: ಸೂಗನಾ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 7:11 ಆಗಿದೆ. ಈ ದಿನದ ವಿಶೇಷ ಆಚರಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಭಾರತದಲ್ಲಿ ಮತ್ತೊಮ್ಮೆ ಮರುಬಳಸುವಂತಹ ಇಂಧನಗಳನ್ನು, ಇಂಧನ ಮರುಬಳಕೆಗೆ ಉತ್ತೇಜನವನ್ನು ನೀಡುವಂತಹ ದಿನ ಅಕ್ಷಯ ಊರ್ಜಾ ದಿವಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಈ ಅಕ್ಷಯ ಊರ್ಜಾ ದಿವಸ 2004 ನಡೆಸಿಕೊಂಡು ಬರಲಾಗ್ತಾ ಇದೆ. ಅದರಲ್ಲೂ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಈ ಒಂದು ಆಚರಣೆಯ ಹಿಂದೆ ಪ್ರತಿ ವರ್ಷವೂ ಇರುತ್ತೆ. ಈ ಆಚರಣೆಯಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ಹಾಗೆ ಈ ರೀತಿಯ ಇಂಧನಗಳ ಮರುಬಳಕೆಯ ಬಗ್ಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಕಳೆದ 20 ನೋಡಿದ್ರೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ ಇಟ್ಟಿರುವಂತಹ ದಿಟ್ಟ ಹೆಜ್ಜೆಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಗೌರವ ಕೂಡ ನಮ್ಮೆಲ್ಲರಿಗೂ ಬರುತ್ತೆ. ಪ್ರಪಂಚದಲ್ಲಿರುವಂತಹ ಒಂದು ಸೋಲಾರ್ ಫೀಲ್ಡ್ಗಳಲ್ಲಿ ಇವತ್ತು ಭಾರತದ 2 ಬಿಗ್ಗೆಸ್ಟ್ ಸೋಲಾರ್ ಫೀಲ್ಡ್ಗಳಿದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕೇಳ್ತಾನೆ ರೀ, ಚಿನ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಮೂಡಿ ಬರ್ತಾ ಇದೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ. ಯಾರೇ ಬಂದರು ಯಜಮಾನ ಚಿತ್ರದ ಈ ಗೀತೆ

ನಿಖಿಲ್ ತರದು ಕನ್ನಡ ಕಾವನಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಭಾರತ ಎಲ್ಲ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ನಾನು ಶಕ್ತ ಅಂತ ಹೇಳಿ ತೋರಿಸ್ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಸೋಲಾರ್ ಪಾರ್ಕ್ಗಳು ಕೂಡ ಇದೇ ವಿಚಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದೆ. ಇವತ್ತು ಭಾರತ ಹಲವಾರು ಪ್ರಪಂಚವನ್ನು ನೋಡಿದ್ರೆ ಹಲವಾರು ಅತ್ಯದ್ಭುತ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ಗಳನ್ನು ಹೊಂದಿದೆ. ಮೊದಲನೇದು ಬದ್ಲಾ ಸೋಲಾರ್ ಪಾರ್ಕ್, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದ ಅತಿ ಬೃಹತ್ ಆಗಿರುವಂತಹ ಸೋಲಾರ್ ಪಾರ್ಕ್ ಇದು, ರಾಜಸ್ಥಾನದ ಡೆಸರ್ಟ್ನಲ್ಲಿರುವಂಥದ್ದು. ಹಾಗೆ ಪಾವಗಡ ಸೋಲಾರ್ ಪಾರ್ಕ್ ಕೂಡ ಅಷ್ಟೇ ಬೃಹತ್ ಆಗಿರುವಂತಹ ಪಾರ್ಕ್ ಇದು. 2050 ಮೆಗಾವಾಟ್ನ ಪ್ರಾಜೆಕ್ಟ್, ಅತ್ಯದ್ಭುತವಾದಂತಹ ಪ್ರಾಜೆಕ್ಟ್. ಅಷ್ಟೇ ಅಲ್ಲದೆ ಖಾಡವಾ ರಿನ್ಯೂವಬಲ್ ಎನರ್ಜಿ ಪಾರ್ಕ್ ಕೂಡ ಭಾರತದ ಬಳಿ ಇದೆ. ರೇವ ಅಲ್ಟ್ರಾ ಮೆಗಾ ಸೋಲಾರ್ ಪ್ರಾಜೆಕ್ಟ್ ಕೂಡ ಇದೆ. ಹೀಗೆ ಒಂದು ರೀತಿಯಲ್ಲಿ ಈ ಸೌರಶಕ್ತಿಯನ್ನು ಬಳಸೋದ್ರಲ್ಲಿ ಭಾರತ ಮುಂಚೂಣಿಯಲ್ಲಿ ನುಗ್ಗುವ ಹಾಗೆ ಕಾಣ್ತಾ ಇದೆ. ಹಾಗೆ ನುಗ್ತಾ ಇದೆ ಅಂದರೆ ಬಹುಶಃ ತಪ್ಪಾಗೋದಿಲ್ಲ. ನಿಮ್ಗೇನಿಸುತ್ತೆ, ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9408091013 ಹೀಗೆ ಕೇಳ್ತಾ ಇರಿ. ಚಿನ್ ಮಾಡಿರಿ, ಇದು ಸನ್ಸೆಟ್ ಸುರುವಿನ ಈಗ ಮುಂದುತ್ತಾ ಇದೆ. ಸನ್ಸೆಟ್ ಸುರುವಿನಲ್ಲಿ ಅದ್ಭುತವಾದ ಮುಂದಿನ ಗೀತೆ, ಹರಿಕೃಷ್ಣ ಅವರ ಧ್ವನಿಯಲ್ಲಿ ವಿಷ್ಣುವರ್ಧನ.

ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಈ ದಿನದ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ, ಕೊನೆಯ ಹಾಡಾಗಿ ಇದೀಗ ಮುಡಿಬರ್ತಾ ಇದೆ. ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ ವಸಂತ ಕಾವ್ಯ ಚಿತ್ರದಿಂದ ಓಹೋ ಗಿರಿ ಸುಂದರಿ ಹಾಡಿನೊಂದಿಗೆ ಕೊನೆ ಮಾಡೋಣ. ಸದಾಕಾಲ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲು ಎಫ್ ಎಂ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಪಾಕ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ

0: ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೊ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ ಎರಡು ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು ಎರಡು ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ ಎರಡು ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ, ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ. ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು

ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ ಭವಿಷ್ಯಕ್ಕೆ ಸಿದ್ದವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ಧ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ಧ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು ಇದು ರಾಷ್ಟ ವಿರೋಧಿಯಾಗಿದೆ. ಓಲೈಕೆಗಾಗಿ 1937 ಕಾಂಗ್ರೆಸ್ ವಂದೇ ಮಾತರಂ ಅನ್ನು 2 ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಜಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವಾನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಇರೋದು ನಾಗಶ್ರೀ.

ಇವತ್ತಿನ ಒಲವಿನ ಆಲಾಪದಲ್ಲಿ ನಾವು ತುಂಬಾ ಇಷ್ಟಪಡುವಂತಹ, ಕಾಡುವಂತಹ, ಹಾಗೆ ಪ್ರೀತಿಸುವಂತಹ ಗೀತೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ಹಾಡುಗಳೇ ಹೀಗೆ ಅಲ್ವಾ, ಯಾವತ್ತೋ ಒಂದಿನ ಕೇಳ್ತೀವಿ, ಕೇಳಿದಾಗ ಅಷ್ಟೇನು ಸೊಗಸು ಅಂತ ಅನ್ಸಿರೋದಿಲ್ಲ, ಮತ್ತಿನ್ಯಾವತ್ತೋ ಒಂದಿನ ಕೇಳ್ತೀವಿ, ಆ ಹಾಡಿನ ಮೇಲೆ ಒಂಥರ ಪ್ರೀತಿ ಹುಟ್ಟತ್ತೆ, ಮತ್ತಿನ್ನೊಂದ್ಸಲ ಕೇಳೋಷ್ಟೊತ್ತಿಗೆ ಹುಚ್ಚು ಹಿಡಿಸೋಷ್ಟು ಇಷ್ಟ ಆಗ್ಬಿಟ್ಟಿರತ್ತೆ. ಕೆಲವೊಂದು ಗೀತೆಗಳು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಇಷ್ಟ ಆಗ್ತಾ ಹೋದ್ರೆ, ಇನ್ನು ಕೆಲವು ಗೀತೆಗಳು ಅಚಾನಕ್ಕಾಗಿ ನಮಗೆ ಎದುರಿಗೆ ಸಿಕ್ಕ ತಕ್ಷಣವೇ ನಮ್ಮಲ್ಲಿ ಪ್ರೀತಿಯ ಹೂವೊಂದನ್ನ ಅರಳಿಸಿರತ್ತೆ. ಆ ಹಾಡು ಬಂದಾಗ್ಲೆಲ್ಲ, ಆ ಹಾಡು ಕೇಳಿದಾಗ್ಲೆಲ್ಲ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ ಅಂತ ಅನ್ಸೋಂತ ಭಾವ. ನಿಮಗೂ ಕೂಡ ಎಷ್ಟೋ ಗೀತೆಗಳು ಹೀಗೆಯೇ ಇರಬಹುದು, ಹೀಗೆಯೇ ಇಷ್ಟವಾಗಿರಬಹುದು, ಕಾಡಿರಬಹುದು, ಮತ್ತೆ ಇಂತಹ ಹಾಡುಗಳನ್ನ ಗುನುಗ್ತಾನೆ ಎಷ್ಟೋ ದಿನಗಳನ್ನ ನೀವು ಕಳೆದಿರಬಹುದು.

ಇದು ಬಹುಶಃ ಪ್ರತಿಯೊಬ್ಬ ಸಂಗೀತ ಪ್ರೇಮಿಗೂ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗೂ ಅನುಭವಕ್ಕೆ ಬಂದಿರಬಹುದು. ಒಂದು ಹಾಡು ಅಂದ್ರೆ ಬರೀ ಹಾಡು ಮಾತ್ರ ಅಲ್ಲ, ಅದರ ಜೊತೆಗೆ ಹಲವಾರು ನೆನಪುಗಳು ನಮಗೆ ಸೇರ್ಕೊಂಡಿರುತ್ತೆ. ಆ ಹಾಡನ್ನ ಮೊದಲ ಸಲ ಕೇಳಿದಂತಹ ಸಂದರ್ಭ ಇರಬಹುದು, ಆ ಸಿನಿಮಾ ಇರಬಹುದು, ಆ ಚಿತ್ರದ ನಟ ನಟಿಯ ಕುರಿತಾಗಿ ನಮಗೆ ಇರುವಂತಹ ಅಭಿಮಾನ, ಅಥವಾ ಗಾಯಕ ಗಾಯಕಿಯ ದನಿಯಲ್ಲಿರುವಂತಹ ಮಾಂತ್ರಿಕತೆ, ಅಥವಾ ಆ ಒಂದು ಹಾಡು ಇಡಿಯಾಗಿ ನಮ್ಮ ಪ್ರೀತಿಪಾತ್ರರಿಗೆ ನಾವು ಕೇಳಿಸಿದಾಗಿನ ಅವರ ರಿಯಾಕ್ಷನ್, ಈ ರೀತಿ ಬೇರೆ ಬೇರೆ ಕಾರಣದಿಂದಾಗಿ ಪ್ರತಿ ಗೀತೆಯು ಅನನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ.

ಇಬ್ಬರಿಗೆ ಒಂದೇ ಗೀತೆ ಇಷ್ಟ ಇರಬಹುದು, ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಇಷ್ಟ ಆಗಿರತ್ತೆ ಅನ್ನೋದಂತೂ ಸತ್ಯ ಅಲ್ವಾ? ನಾವ್ ಎಷ್ಟೋ ಸಲ ನನ್ ಹಾಡು ನಿನ್ ಹಾಡು ಅಂತೆಲ್ಲ ಜಗಳ ಆಡ್ತಾ ಇದ್ದಿದ್ದೆ ಎಷ್ಟು ಸುಳ್ಳು, ಎಷ್ಟು ಹುಡುಗಾಟಿಕೆಯ ವಿಷಯ ಅಂತ ಇವಾಗ ಅನ್ಸುತ್ತೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಂತೂ ನಮ್ಮ ಇಷ್ಟದ ನಮ್ಮ ಪ್ರೀತಿಯ ಗೀತೆಗಳನ್ನ ನಾವು ನಮ್ಮದು ಅಂತಲೇ ಅಂದ್ಕೊಳ್ತಾ ಇದ್ವಿ. ಮತ್ತೆ ಅಷ್ಟು ಪ್ರೀತಿಯಿಂದ ಜತನದಿಂದ ನಾವು ಅಭಿಮಾನದಿಂದ ಆ ಗೀತೆಯ ಕುರಿತಾಗಿ ಮಾತಾಡ್ತಾ ಇದ್ವಿ, ವಾಪಸ್ ಹಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಿದ್ವಿ. ಹಾಡುಗಳ ಬಗ್ಗೆ ಮಾತಾಡಿದಷ್ಟು ಕೂಡ ಮುಗಿಯದಷ್ಟು ಪ್ರೇಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬಹುದು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಆ ಬಗೆಯ ನನ್ನ ಒಲವಿನ ಗೀತೆಗಳನ್ನ ನಿಮಗಾಗಿ ಕೇಳಿಸಿದ್ದೇನೆ. ಈ ಗೀತೆಗಳು ನಿಮಗೂ ಕೂಡ ಪ್ರಿಯವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೊಂದಿಲ್ಲ.

0: ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ.
1: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತು ಮಾತಿನ ಮಧ್ಯೆ ಹಾಡು ಹಾಡುಗಳ ಮಧ್ಯೆ ಎಷ್ಟೆಲ್ಲ ವಿಷಯಗಳಿತ್ತು, ಮತ್ತೆ ಅವುಗಳನ್ನೆಲ್ಲ ನಾವು ಮಾತಾಡದೇನು ಒಬ್ಬರಿಂದ ಮತ್ತೊಬ್ಬರಿಗೆ ದಾಟಿಸುವಂತಹ ಪ್ರಯತ್ನ ಆಯಿತು ಅಂತ ಅನ್ಸುತ್ತೆ. ಎಷ್ಟೋ ಸಲ ನಾವು ಮಾತಿನಲ್ಲಿ ಹೇಳೋದಕ್ಕೆ ಆಗದೇ ಇರೋದನ್ನ ಹಾಡುಗಳ ಮೂಲಕ ಹೇಳಿರ್ತೀವಿ, ಮತ್ತೆ ಹಾಡುಗಳು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ಮನಸ್ಸಿನಲ್ಲಿ ಉಳಿದಂತಹ ಮೌನ ಸಾಧ್ಯವಾಗಿಸಿರುತ್ತೆ. ಅಂದರೆ ಪ್ರತಿ ಹಾಡು ಕಟ್ಟಿಕೊಡುವಂತಹ ಅನುಭವದ ಮೂಲಕ ಅದು ನಮ್ಮ ಜೊತೆಯಾಗಿ ಮಾತಾಡಿರುತ್ತೆ. ಆದರೆ ಆ ಮಾತಿಗೆ ಅಕ್ಷರದ ಪದದ ಹಂಗೂ ಇರೋದಿಲ್ಲ ಅಷ್ಟೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 9:16 ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಇದೀಗ ಮೂಡಿ ಬರಲಿದೆ ಸುಕೂನ್ ಕೆ ಪಲ್. ಶುರು ಮಾಡೋಣ ಈ ಹೊತ್ತಿನ ಸುಕೂನ್ ಕೆ ಪಲ್. ಮೊಟ್ಟ ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ ಮೊಹಮ್ಮದ್ ರಫಿ ಹಾಗೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಯಾದೋಂಕಿ ಪಾರ ಚಿತ್ರದಿಂದ ಚುರಾಲಿಯಾ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬ್ಲೂ ಎಫ್ ಎಂ ರೇನ್ಬೋನ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. ಶಾಂತಾಚಾರ್ಯ ಅವರು ಸಂದೇಶವನ್ನು ಕಳಿಸ್ತಿದ್ದಾರೆ, ಹಾಗೆ ಸಂದೇಶವನ್ನು ಕಳಿಸ್ತಿದ್ದಾರೆ ನಂಬರ್ ರನ್ನಿಂಗ್ 189 ಶಿವಸರ್ವೋತ್ತಮರವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಶ್ರೀಧರ್ ಅವರಿಂದ ಸಂದೇಶ, ಕಾರ್ಯಕ್ರಮ ಅದ್ಭುತವಾಗಿದೆ ಅಂತಾರೆ. ಕಿಶನ್ ರೋಷನ್ ಶುಭಾರಣಿರವರು, ಅದ್ಭುತವಾದ ಇದೇ ರೀತಿಯ ಹಾಡುಗಳು ಇನ್ನೀಗ ಮುಂದುವರಿಯುತ್ತೆ ಕಾರ್ಯಕ್ರಮದಲ್ಲಿ. ಇದೀಗ ಮೂಡಿ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಗೀತೆ ಲತಾ ಮಂಗೇಶ್ಕರ್ ಹಾಗೆ ಮೊಹಮ್ಮದ್ ರಫೀರವರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲ್ಲು ಎಫ್ ಎಂ ರೈನ್ಬೋ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳ ಪಯಣದಲ್ಲಿ ನಾವಿದ್ದೀವಿ. ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಧರ್ಮಣ್ಣರವರು, ನಾಗೇಂದ್ರವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ಯ ಅವರಿಂದ ಸಂದೇಶ 9:37 ಮುಂದಿನ ಗೀತೆ ಇದೀಗ ಮುಡಿಬರ್ತಾ ಇದೆ. ತುಮ್ ಆಗೇ ಹೋ ನೂರ್ ಆಗಯ ಹೈ, ಅದರ ಜೊತೆಗೆ ಮುಡಿಬರ್ತಾ ಇದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಓಂ ಶಾಂತಿ ಓಂ ಕರ್ಸ್ ಚಿತ್ರದಿಂದ. ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಇದೀಗ ಕನ್ನಡ ಕಾವನಬಿಲ್ಲು ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 9:50 ಆಗಿದೆ. ಅದ್ಭುತವಾದ ಗೀತೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಓಂ ಶಾಂತಿ ಓಂ ಕರ್ಸ್ ಚಿತ್ರದಿಂದ ಮೂಡಿಬಂತು ಕೊನೆಯ 2 ಗೀತೆಗಳೊಂದಿಗೆ ಕೊನೆ ಮಾಡೋಣ ಈ ಹೊತ್ತಿನ ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಜಗಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ತುಮೆತನ ಜೋ ಮುಸ್ಕುರಾ ರಹೇ ಹೋ ಅದರ ಜೊತೆಯಾಗುತ್ತೆ ದಿಲ್ ಚೀಸ್ ಕ್ಯಾ ಹೇ. ಅದ್ಭುತವಾದ ಗೀತೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಈ ಹೊತ್ತು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯಸ್.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲ್ಲು ಎಫ್ ಎಂ ರೈನ್ಬೋ 1.3 ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 10:02. ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ, ಕನಸಿನಂತಹ ಹಾಡುಗಳನ್ನು ಕೇಳುವಂತಹ ಸಮಯ, ಆಲಿಸುವಂತಹ ಸಮಯ. ಕಾರ್ಯಕ್ರಮನ ಶುರು ಮಾಡೋಣ. ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಸ್ ಜಾನಕಿಯರವರು ಕೂಡ ಈ ಹಾಡಿಗೆ ಜೊತೆಯಾಗ್ತಿದ್ದಾರೆ. ನಾನು ಪಕ್ಕಳ ಚಿತ್ರದಿಂದ ಅರಳುತ್ತಿದೆ ಮೋಹ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆ, ಜೀವದಯಶಂಕರ್ ಅವರ ಸಾಹಿತ್ಯದಲ್ಲಿ ಈ ಗೀತೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರೆ ಇದೀಗ ತಾನೇ ಶುರುವಾಗಿದೆ. ಮೂಡಿ ಬರ್ತಾ ಇದೆ ನಗು ನಗುತ್ತಾ ನಲಿ ನಲಿ ಪಿ ವಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ಇರುವಂತಹ ಗೀತೆ ಶಿಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆಯಲ್ಲಿ

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಬಸವರಾಜ್ರವರು. ಹಾಗೆ ಸಂದೇಶ ಬಂದಿದೆ ಧರ್ಮಣ್ಣರವರಿಂದ, ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ಮೂಡಿಬರ್ತಿರುವಂತಹ ಹಾಡುಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯರವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ಮುಂದಿನ ಅದ್ಭುತ ಗೀತೆ ವಾಣಿ ಜಯರಾಮ್ರವರು ಕೂಡ ಈ ಹಾಡಿಗೆ ಧ್ವನಿ ಆಗ್ತಾ ಇದ್ದಾರೆ. ವಿಜಯ ನರಸಿಂಹರವರ ಸಾಹಿತ್ಯ ಇರುವಂತಹ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮಾನಸ ಸರೋವರ ಚಿತ್ರದ ಶೀರ್ಷಿಕೆ ಗೀತೆ ಇದೀಗ ನಿಮ್ಮೆಲ್ಲರಿಗಾಗಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯವಾಗಿದೆ 10:33. ಅಂಜನಪ್ಪ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ನಿಮ್ಮ ಸಂದೇಶಗಳಿಂದ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್, ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಗು ನಗುತ್ತಾ ನೀ ಬರುವೆ. ಅದ್ಭುತವಾದ ಈ ಗೀತೆ ನಿಮ್ಮೆಲ್ಲರಿಗಾಗಿ. ರಾಜನ್ ನಾಗೇಂದ್ರ ಸಂಗೀತ ಸಂಯೋಜನೆ, ಜಿಯುದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಅದ್ಭುತ ಗೀತೆಯನ್ನು ಕೇಳೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನವಿಲ್ಲವು ಎಫ್ ಎಂ ರೈನ್ಬೋ.

ತದಿಂ ತಗಿಟ ತಕ ತದಿಂ ತಗಿಟ ತತ್ತದಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ್ತಾಂಗಿರ್ತ ತಕಿಟ ಧಿಕಿಟ ದಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರ್ತ ತತ್ತಾಂಗಿರ್ತ ಒಂದು ತಗಿಡ್ತಾಂಗಿರ್ತ ತರಗಿಡ್ತ

ಇದು ಕಾರ್ಯಕ್ರಮ ಕನಸಿನ ಲೋಕ. ಸಮಯ ಆಗಿದೆ 10:44. ಸಮಯ ಓಡೋದು ಗೊತ್ತಾಗೋದಿಲ್ಲ ಅಂತ ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇದೆ. ಕನಸಿನಂತಹ ಹಾಡುಗಳು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೆ ಜೆ ಯೇಸುದಾಸರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಮುಂದಿನ ಗೀತೆ ಎಸ್ ಜಾನಕಿರವರು ಕೂಡ ಜೊತೆಯಾಗಿದ್ದಾರೆ. ಕಿಟ್ಟು ಪುಟ್ಟು ಚಿತ್ರದಿಂದ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ.

ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೀನ್ ಬೋ. ಕನಸಿನ ಈ ಮಾಯಾ ಲೋಕದ ಪಯಣವನ್ನು ಕೊನೆ ಮಾಡುವಂತಹ ಸಮಯ ಆಗಿದೆ. 10:54. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಇವತ್ತಿನ ಕಾರ್ಯಕ್ರಮನ ಕೊನೆ ಮಾಡೋಣ. ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದಿಂದ ಬೆಳದಿಂಗಳಾಗಿ ಬಾ. ಈ ಅದ್ಭುತ ಗೀತೆಯೊಂದಿಗೆ ಕೊನೆ ಮಾಡೋಣ ಇವತ್ತಿನ ಈ ಅದ್ಭುತ ಸಂಚಿಕೆಯನ್ನು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ, ಚಿ ಉದಯಶಂಕರ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಕನ್ನಡ ಕಾಮನಬಿಲ್ಲಿನಲ್ಲಿ ಕೊನೆಯಾಗ್ತಿದೆ ಕನಸಿನ ಲೋಕ. ಇಷ್ಟತ್ತು ನಿಮ್ಮ ಜೊತೆ ಆಗಿದ್ದು ಆರ್ ಜೆ ಪ್ರವೀಣ್ ಜೋಯಿಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: Non-Stop Sanjay.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
5: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
6: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ಸಮಯ ಆಗಿದೆ 11:04. ಇನ್ನೀಗ 11:05 ಮೂಡಿಬರಲಿದೆ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತೆ. ದೆಹಲಿಯ ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭರಾತ್ರಿ. ಸದಾಕಾಲ ನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ. ಗುಡ್ ನೈಟ್.